ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಶ್ವಿಜ ಮಾಸದ

23ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 15ನೇ ತಾರೀಕು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಶ್ರೋತೃಬಂಧುಗಳಿಗೆಲ್ಲ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಕ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸುಧಾ ಯಾದವ್ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಮುಖ್ಯ ನ್ಯಾಯಮೂರ್ತಿ ವಿಭು ಭುಕ್ರು ಪ್ರಮಾಣವಚನ ಬೋಧಿಸಲಿದ್ದಾರೆ. 53,428 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಬೀಳಗಿ ಮತಕ್ಷೇತ್ರ ವ್ಯಾಪ್ತಿಯ ಬಾದಾಮಿ ತಾಲೂಕಿನ ಕಾಡರಕೊಪ್ಪ ಹಾಗೂ ಆನವಾಲ ಏತ ನೀರಾವರಿ ಯೋಜನೆಗಳಿಗೆ ಇದೇ 17ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೂಮಿಪೂಜೆ ನೆರವೇರಿಸಲಿದ್ದಾರೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಗ್ರಾಮೀಣ ಜನರಿಗೆ ಅವಶ್ಯಕತೆಗೆ ಅನುಸಾರ ನಿರಂತರ ಉದ್ಯೋಗಾವಕಾಶ ಕಲ್ಪಿಸುವುದರೊಂದಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂದಿನ 3 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕಾರ್ಯಕ್ರಮ ವಿವರಣೆ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರತ್ನ ಭಂಡಾರ, ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗ್ತೇವೆ 8:00. 8:00 ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ನಮ್ಮ ಮುಂದುವರೆದ ಭಾಗ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳ ಸಂಗಮ, ಓಲ್ಡ್ ಇಸ್ ಗೋಲ್ಡ್. ಗಂಟೆ 2:00 ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೂಪರ್ ಹಿಟ್ ಸಾಂಗ್ಸ್ ಕೇಳ್ತೀರಾ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ನಮ್ಮ ನಾಡು. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00-4:00 ಮುಂಬೈ ವಿದ್ವಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ ಇರುತ್ತೆ. ನಮ್ಮ ನಿಲಯದಿಂದ 4:00 ಪರಿಮಳ ಕಾರ್ಯಕ್ರಮ.

5:02 ಕಾಮತ್ ಪ್ರಪಂಚ ನವರಾತ್ರಿ ಸಂದರ್ಭದಲ್ಲಿ ವಿಕಾಸ್ ಕಾಮತ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಬಿಕೆ ಸುಮತಿ, ಪ್ರಾಯೋಜಕರು ಅಭಿನವ ಬೆಂಗಳೂರು. ಆರು:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯ ಸ್ವರೂಪಾನುಸಂಧಾನದ ಕುರಿತಾದ ಸರಣಿ ಕಾರ್ಯಕ್ರಮ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ, ಎಜೆ, ಎಸ್ ಭವ್ಯ, ಅನುರಾಧ, ಪ್ರಸನ್ನ, ಸೌಮ್ಯ, ಪ್ರಮಥ್ ಹಾಗೂ ನಿರಂಜನ್. ವಾದ್ಯ ಸಹಕಾರ ವಯೋಲಿನ್ ಕೃತಿಕ್, ಕೌಶಿಕ್, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್, ತಬಲಾ ಕಾರ್ತಿಕ್, ರಿಧಮ್ ಪ್ಯಾಡ್ ಯಶೋಧರ್, ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 6:32 ಗಾನ ಭಜನಾ ಕಾರ್ಯಕ್ರಮ ಇರುತ್ತೆ. 6:55 ಕನ್ನಡರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡೀಸ್. 10:02 ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಳಿತ.

ಕಾರ್ಯಕ್ರಮದ ಆರಂಭಕ್ಕೆ ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ಸಾಗೋಣ. ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತವಿದೆ.

ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಶೇಷಚಂದ್ರ ಅವರ ರಚನೆಯ ಭಕ್ತಿಗೀತೆಯನ್ನು ಕೇಳಿದ್ರಿ. ದಿವ್ಯಾ ಕಾರಂತ್ ಹಾಗೂ ಮೌನೇಶ್ ಕುಮಾರ್ ಅವರ ಧ್ವನಿಯಲ್ಲಿ ವಿಜಯ ವಿಠಲದಾಸರ ಮತ್ತೊಂದು ಭಕ್ತಿ ಕೃತಿ ಮೂಡಿ

ಸೀತಾರಾಮಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಕ್ತ ಕನಕದಾಸ ಚಿತ್ರದ ಒಂದು ಭಕ್ತಿಗೀತೆ, ಕನಕದಾಸರ ರಚನೆ ಇದು. ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವೆಂಕಟರಾಜು ಎಂ.

ಆಶಾ ಸುಂದರಿ ಚಿತ್ರದಿಂದ ಆಯ್ದ ಭಕ್ತಿಗೀತೆಯನ್ನು ಕೇಳಿದ್ರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿತ್ತು. ಇವರ ಜೊತೆ ವರಲಕ್ಷ್ಮಿ ಮತ್ತು ಸಂಗಡಿಗರು ಕೂಡ ಇದ್ದರು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ದಕ್ಷಿಣಾಮೂರ್ತಿ ಎಸ್ ಅವರ ಸ್ವರಕಲ್ಪನೆ ಇತ್ತು. ಮಕ್ಕಳ ರಾಜ್ಯ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಮತ್ತು ಕೋಮಲ ಅವರ ಧ್ವನಿಯಲ್ಲಿ. ಕಣಕಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಘಂಟಸಾಲ ಅವರ ಧ್ವನಿಯಲ್ಲಿ ಜಗದೀಕ ವೀರನ ಕಥೆ ಚಿತ್ರದಿಂದ ಆಯ್ದ ಭಕ್ತಿಗೀತೆಯನ್ನು ಕೇಳಿದ್ರಿ. ಶ್ರೀಕೃಷ್ಣ ಗಾರುಡಿ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಮೂಡಿ ಬರುತ್ತೆ. ಘಂಟಸಾಲ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ಪಿಂಡ್ಯಾಲ ನಾಗೇಶ್ವರ ರಾವ್ ಅವರ ಸ್ವರ ಕಲ್ಪನೆ ಇದೆ.
1: ಪ್ರಮಾದಿ ದೇವ ಪುರುಷ ಪುರಾಣ ಸ್ವಮಸ್ಯ ವಿಶ್ವಸ

ಪುನಶ್ಚ ಶಾಂಕಃ ಪ್ರಜಾಪತಿತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 53,428 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27ರಿಂದ 2030-31ರವರೆಗಿನ 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಕ್ರಮ ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧ ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಹಾಗೂ ಮುಕ್ತ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 17, 18 ಹಾಗೂ 19ರಂದು ಜಿಲ್ಲಾ ದಸರಾ ಆಯೋಜನೆ ಮಾಡಲಾಗಿದೆ. ಉತ್ಸವದ ಅಂಗವಾಗಿ ರೈತ ದಸರಾ, ಮಹಿಳಾ ದಸರಾ, ಯುವ ಸಂಭ್ರಮ, ಮ್ಯಾರಥಾನ್, ಪಾರಂಪರಿಕ ನಡಿಗೆ, ದಸರಾ ಓಟ, ದಸರಾ ಕವಿಗೋಷ್ಠಿ ಇರಲಿದೆ. ಹೆಲಿ ಟೂರಿಸಂ ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಶೋ ಏರ್ಪಡಿಸಿರುವುದು ಈ ಬಾರಿಯ ವಿಶೇಷವಾಗಿದೆ. ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರತಿನಿತ್ಯ ರೈಲು ಸಂಚಾರಕ್ಕೆ ನೈರುತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಕೆಎಸ್ಆರ್ ಬೆಂಗಳೂರು ಹಾಸನ ಮತ್ತು ಅರಸೀಕೆರೆ ಹಾಸನ ನಡುವೆ ದೈನಂದಿನ ಎಕ್ಸ್ಪ್ರೆಸ್ ವಿಶೇಷ ರೈಲು ಇದೇ 29ರಿಂದ ನವೆಂಬರ್ 11ರವರೆಗೆ ಪ್ರತಿನಿತ್ಯ 14 ಬಾರಿ ಸಂಚರಿಸಲಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಮಣಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 223 ರನ್ ಗಳಿಸಲಷ್ಟೇ ಶಕ್ತವಾಗಿ ಸೋಲೊಪ್ಪಿತು. ಇದರೊಂದಿಗೆ 5 ಪಂದ್ಯಗಳ ಸರಣಿ ಈಗ 2-2ರಲ್ಲಿ ಸಮಬಲಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05ಕ್ಕೆ ಹಾಗೂ 7:35ಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಝೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಈಗ ವಾರ್ತೆಗಳ ವಿವರ. ಸಕ್ಕರೆಗೆ ಕನಿಷ್ಠ ಮಾರಾಟ ಬೆಲೆ ಏರಿಸುವುದು, ಪ್ರತಿ ಟನ್ಗೆ 5,500 ರೂಪಾಯಿಗಳಿಂದ 6,000 ರೂಪಾಯಿ ದರ ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನಡೆಸುತ್ತಿದ್ದ ಹೆದ್ದಾರಿ ಅಹೋರಾತ್ರಿ ಬಂದ್ ಪ್ರತಿಭಟನೆ ಹಿಂಪಡೆದು ನಿನ್ನೆ ಹುಬ್ಬಳ್ಳಿಯವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ಮಧ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ ನಡೆಸಿ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಅಧ್ಯಕ್ಷತೆಯಲ್ಲಿ ಜಂಟಿ ಸಮಿತಿ ರಚಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದೆಹಲಿಯಲ್ಲಿ ಕಬ್ಬು ಬೆಳೆಗಾರರ ನಿಯೋಗದೊಂದಿಗೆ ನಡೆದ ಉನ್ನತ ಮಟ್ಟದ ಸಭೆಯ 2 ದಿನಗಳಲ್ಲೇ ಕೇಂದ್ರ ಸರ್ಕಾರ ಸಮಿತಿ ರಚಿಸಿ ಕ್ರಮ ಕೈಗೊಂಡಿದ್ದು, ಸಮಿತಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ರೈತರ ಆತಂಕ ನಿವಾರಣೆ ಹಾಗೂ ಬೇಡಿಕೆಗಳ ಈಡೇರಿಕೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ತಂತ್ರಜ್ಞಾನ, ಸಂಶೋಧನೆ ಮತ್ತು ಉದ್ಯಮಶೀಲತೆಯ ಪ್ರಮುಖ ಕೇಂದ್ರವಾಗಿದ್ದು ರಾಜ್ಯದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಿದ ಝೆಕ್ ಗಣರಾಜ್ಯದ ಉಪಪ್ರಧಾನಮಂತ್ರಿ ಕಾರೆಲ್ ಹಾವ್ಲಿಕ್ ಅವರ ನೇತೃತ್ವದ ನಿಯೋಗವನ್ನುದ್ದೇಶಿಸಿ ಮಾತನಾಡಿದ ಅವರು, ಇನ್ವೆಸ್ಟ್ ಕರ್ನಾಟಕ, ಕರ್ನಾಟಕ ಉದ್ಯೋಗ ಮಿತ್ರ ಮತ್ತು ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಆಸಕ್ತ ಕಂಪನಿಗಳಿಗೆ ಸೂಕ್ತ ಸ್ಥಳಗಳನ್ನು ಮೌಲ್ಯಮಾಪನ ಮಾಡಲು, ಸಂಬಂಧಿತ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಲು ರಾಜ್ಯ ಸರ್ಕಾರ ಸಹಾಯ ಮಾಡುತ್ತಿದೆ ಎಂದರು. ರಾಜ್ಯದ ಇಂಧನ, ಆಟೋಮೊಬೈಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ವಿಫುಲ ಅವಕಾಶಗಳಿದ್ದು, ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ ಅವರು, ಕರ್ನಾಟಕ ಹಾಗೂ ಜೆಕ್ ಗಣರಾಜ್ಯದ ನಡುವಣ ಬಾಂಧವ್ಯ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕ, ಕೌಶಲ ಅಭಿವೃದ್ಧಿ, ಪಾಲುದಾರಿಕೆಯಂಥ ಕ್ಷೇತ್ರಗಳಿಗೂ ವಿಸ್ತರಿಸುವ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ರಾಜ್ಯದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ಇದೀಗ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಸ್ಥಳ ಪರಿಶೀಲನೆಯ ಆಧಾರದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿ ಆದೇಶ ಹೊರಡಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ ಎಂದಿದ್ದಾರೆ. ಬರದಿಂದ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ಬೆಳೆಹಾನಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಗ್ರಾಮೀಣ ಜನರ ಹಿತ ಕಾಯುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಕ್ಕಳ ಸುರಕ್ಷತೆ ಮತ್ತು ಪ್ರತಿಯೊಂದು ಮಗುವಿಗೂ ಭದ್ರವಾದ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಮಕ್ಕಳನ್ನು ಭಿಕ್ಷಾಟನೆಗೆ ಅಥವಾ ಕಾನೂನುಬಾಹಿರ ಕೆಲಸಗಳಿಗೆ ಬಳಸಿಕೊಳ್ಳುವ ಯಾವುದೇ ಜಾಲಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಮುಂದುವರಿಯಲಿದೆ ಎಂದಿದ್ದಾರೆ. ಹೊರ ರಾಜ್ಯಗಳಿಂದ ಅಪ್ರಾಪ್ತ ಮಕ್ಕಳನ್ನು ಕರೆತಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆಗೆ ತಳ್ಳುತ್ತಿದ್ದ ಅಮಾನವೀಯ ಜಾಲವನ್ನು ಬೆಂಗಳೂರಿನ ಯಲಹಂಕ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚಿದ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಂಟಿ ಕಾರ್ಯಾಚರಣೆ ಅತ್ಯಂತ ಶ್ಲಾಘನೀಯ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ರಾಜ್ಯದ

0: ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಸಚಿವರು ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ್ ಆನೆಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲಾ ತಾಲೀಮುಗಳಲ್ಲೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿ ಹೊತ್ತು ಸಾಗುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2019 ಆರಂಭಗೊಂಡ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿಯ ಮೂಲಕ ಶುದ್ಧ ವಿಶ್ವಾಸಾರ್ಹ ಕುಡಿಯುವ ನೀರು ಒದಗಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯೋಜನೆ ಆರಂಭಗೊಂಡ ಸಮಯದಲ್ಲಿ 3.23 ಕೋಟಿ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಲ್ಲಿ ಸಂಪರ್ಕ ಇತ್ತು. ಜೂನ್ 2026 ಹೊತ್ತಿಗೆ ಇದು 16 ಕೋಟಿಗೆ ತಲುಪಿದೆ. 7 ವರ್ಷಗಳಲ್ಲಿ 12.6 ಕೋಟಿಯಷ್ಟು ಹೆಚ್ಚಳ ಕಂಡಿದ್ದು, ಈಗ ಈ ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ಗುಣಮಟ್ಟದ ಸೇವೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಈ ಯೋಜನೆಯಡಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಆದರೆ ಜಲಜೀವನ್ ಮಿಷನ್ ಕೇವಲ ಕೊಳವೆಗಳನ್ನು ಅಳವಡಿಸುವುದಕ್ಕೆ ಸೀಮಿತವಾಗಿಲ್ಲ. ಇದರ ವಿನ್ಯಾಸವು ನೀರಿನ ಮೂಲಗಳ ಮರುಪೂರಣ, ಮಳೆ ನೀರು ಕೊಯ್ಲು, ಬಳಕೆಯಾದ ನೀರು ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ 5 ಲಕ್ಷಕ್ಕೂ ಹೆಚ್ಚು ಪಾನಿ ಸಮಿತಿಗಳನ್ನು ರಚಿಸಲಾಗಿದ್ದು, ಇದರಲ್ಲಿ ಕನಿಷ್ಠ 50%ರಷ್ಟು ಮಹಿಳಾ ಸದಸ್ಯರಿದ್ದಾರೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು 24.8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಲಾಗಿದೆ. ಇದರ ದೀರ್ಘಕಾಲೀನ ಪರಿಣಾಮವು ಅತ್ಯಂತ ಮಹತ್ವದಾಗಿದ್ದು, ಸಾರ್ವತ್ರಿಕ ನಲ್ಲಿ ನೀರಿನ ಸಂಪರ್ಕವು ಪ್ರತಿದಿನ 5.5 ಕೋಟಿ ಗಂಟೆಗಳ ಸಮಯವನ್ನು ಉಳಿಸಬಲ್ಲದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರನ್ನು ದೈನಂದಿನ ಹೊರೆಯಿಂದ ಬದಲಾಯಿಸಿ ಆರೋಗ್ಯ, ಘನತೆ, ಸಮಯ ಮತ್ತು ಅವಕಾಶಗಳ ಭದ್ರ ಬುನಾದಿಯನ್ನಾಗಿ ಪರಿವರ್ತಿಸುತ್ತಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ. ಸಂಶೋಧನೆ, ಸಂಶೋಧನಾ ಪ್ರಕಟಣೆಗಳು, ಅವುಗಳ ಮಹತ್ವ ಮತ್ತು ಮೌಲ್ಯಗಳು ಸೇರಿದಂತೆ ಇನ್ನಿತರ ಮಾನದಂಡಗಳನ್ನು ಆಧರಿಸಿ ಈ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಅವರು ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ರಂಗಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ವಿವಿಧ ಭಾರತಿ 102.9 ಎಫ್ಎಂ.
5: 7:38 ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
2: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದೆ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಮಗೆ ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ

0: ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯ ನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
4: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ಹತ್ತಲಿ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
5: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾರಾಶ್ ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
6: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
7: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
8: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
9: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ ಒಂದು ಭಾವಗೀತೆ ಮೂಡಿ ಬರುತ್ತೆ. ಬಿ ಆರ್ ಲಕ್ಷ್ಮಣರಾಯರ ರಚನೆ ಇದು.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ,
4: ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಅದು ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026 ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಸತತ 2ನೇ ಬಾರಿಗೆ ಅಗ್ರ 5 ರಾಷ್ಟಗಳ ಪೈಕಿ ಸ್ಥಾನ ಪಡೆಯುವ ಮೂಲಕ ಭಾರತ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬೆಳೆಯುತ್ತಿರುವ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಹಲವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಇದರಲ್ಲಿ ರಿಕರ್ವ್ ಆರ್ಚರಿಯಲ್ಲಿನ ಐತಿಹಾಸಿಕ ಪ್ರದರ್ಶನಗಳು, ಒಂದೇ ಆವೃತ್ತಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ಚಿನ್ನದ ಪದಕ ಗೆದ್ದಿರುವುದು ಹಾಗೂ ಸಾಫ್ಟ್ ಟೆನ್ನಿಸ್ ಮತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಚೊಚ್ಚಲ ಪದಕಗಳನ್ನು ಪಡೆದಿರುವುದು ಸೇರಿವೆ. ಮಹಿಳೆಯರ ಟ್ರ್ಯಾಪ್ ಸ್ಪರ್ಧೆಯಲ್ಲಿ ಭಾರತದ ಮೊದಲ ಚಿನ್ನದ ಪದಕ, 28 ವರ್ಷಗಳ ನಂತರ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಮತ್ತು ಗ್ರೇಕೋ ರೋಮನ್ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಮುಂತಾದವು ಇತರ ಪ್ರಮುಖ ಸಾಧನೆಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿ ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಲೇಹ್ನ ಕುಶೋಕ್ ಬಕುಲಾ ರಿಪುಂಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾ ಹನು ಕಾಲ್ಸಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಲಿದ್ದಾರೆ. ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಅವರು ಪ್ರಾಜೆಕ್ಟ್ ಹಿಮ್ ಸರೋವರ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000 ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪಾವತಿಗಾಗಿ ಸರ್ಕಾರ 2,009 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದೆ. ಅರ್ಹ ನೌಕರರೊಬ್ಬರಿಗೆ ಗರಿಷ್ಠ 17,951 ರೂಪಾಯಿಯಷ್ಟು ಬೋನಸ್ ಮೊತ್ತ ಸಿಗಲಿದೆ ಎಂದರು. ಇದರಲ್ಲಿ ಟ್ರ್ಯಾಕ್ ನಿರ್ವಹಣೆ ಮಾಡುವವರು, ಲೋಕೋ ಪೈಲಟ್ಗಳು, ರೈಲು ವ್ಯವಸ್ಥಾಪಕರು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ಪಾಯಿಂಟ್ಸ್ಮೆನ್ ಮತ್ತು ಕಚೇರಿ ಸಿಬ್ಬಂದಿ ಸೇರಿದಂತೆ ಗ್ರೂಪ್ ಸಿ ವರ್ಗದ ರೈಲ್ವೆ ನೌಕರರು ಸೇರಿದ್ದಾರೆ. ಅಲ್ಲದೆ 2026-27 2030-31 ಅವಧಿಗೆ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಎನ್ಎಸ್ಎಪಿಯನ್ನು ಮುಂದುವರೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕಾಗಿ ಒಟ್ಟು 53,428 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆ ಎಂದು ಮರುನಾಮಕರಣಗೊಳ್ಳಲಿದೆ. ಈ ಸಾಮಾಜಿಕ ಭದ್ರತಾ ವಿಸ್ತರಣೆಯ ಮೂಲಕ ದೇಶದ ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಒಟ್ಟು 3.2 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಆರ್ಥಿಕ ವ್ಯವಹಾರ

0: ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ಐಡಿಬಿಐ ಬ್ಯಾಂಕ್ನ ಕಾರ್ಯತಂತ್ರದ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಇದರ ಅನ್ವಯ ಐಡಿಬಿಐ ಬ್ಯಾಂಕ್ನಲ್ಲಿರುವ ಶೇಕಡ 60.72% ಷೇರುಗಳನ್ನು ಕಾರ್ಯತಂತ್ರದ ಖರೀದಿದಾರರಿಗೆ ಮಾರಾಟ ಮಾಡಲು ನಿರ್ಧರಿಸಲಾಗಿದೆ. ಕೆನಡಾ ಮೂಲದ ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಈ ಖರೀದಿದಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಫೇರ್ಫ್ಯಾಕ್ಸ್ ಸಂಸ್ಥೆಯು ಒಟ್ಟು 52,878 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತಕ್ಕೆ ಬ್ಯಾಂಕ್ನ ಶೇಕಡ 60.72% ಷೇರುಗಳನ್ನು ಖರೀದಿಸಲಿದ್ದು, ಇದರೊಂದಿಗೆ ಬ್ಯಾಂಕ್ನ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು, ಕೃಷಿ ಆಯುಕ್ತರು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸದಸ್ಯರಾಗಿರುತ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರೊಂದಿಗೆ ನಡೆಸಿದ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ರೈತರ ಪ್ರತಿನಿಧಿಗಳು, ಸಕ್ಕರೆ ಕಾರ್ಖಾನೆಗಳ ಸಂಘಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ತಜ್ಞರು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಸಮಿತಿಯು ಸಮಾಲೋಚನೆ ನಡೆಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. June 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ABPMJAY ಯೋಜನೆಯು ಆರೋಗ್ಯ ಸೇವೆಯನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಬಿಡಬಹುದಾದ ವಿಷಯ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ಬದಲಾಗಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಆರೋಗ್ಯಕರ ಜೀವನದ ಸುಲಭವಾಗಿ ಲಭ್ಯವಿರುವ ಅಡಿಪಾಯವನ್ನಾಗಿ ನೋಡುವಂತೆ ಮಾಡುತ್ತಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಕೇವಲ 223 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಸೋಲೊಪ್ಪಿತು. 5 ಪಂದ್ಯಗಳ ಈ ಸರಣಿಯು ಈಗ 2-2 ಸಮಬಲದಲ್ಲಿದೆ. ಸರಣಿಯ ಅಂತಿಮ ಪಂದ್ಯ ಈ ತಿಂಗಳ 17 ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ. ನೀವು ಅಷ್ಟೇನೆ ವಿವಿಧ ಭಾರತಿ ಕೇಳ್ತಾ ಇರಿ. ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ, ಎಂಜಾಯ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಕ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ವೈದ್ಯಕೀಯ ದಾಖಲೆಗಳ ಪರಿಶೀಲನೆ ಮತ್ತು ದೃಢೀಕರಣಕ್ಕಾಗಿ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಸಹಿಗಳ ಬಳಕೆ ಕುರಿತು ರಾಷ್ಟೀಯ ವೈದ್ಯಕೀಯ ಆಯೋಗ ಸಲಹೆ ನೀಡಿದೆ. ಏಕರೂಪದ ಅಭ್ಯಾಸಗಳನ್ನು ಖಚಿತಪಡಿಸುವುದು, ರೋಗಿಗಳ ಸುರಕ್ಷತೆಯನ್ನು ರಕ್ಷಿಸುವುದು ಮತ್ತು ಡಿಜಿಟಲ್ ಆರೋಗ್ಯ ರಕ್ಷಣಾ ತಂತ್ರಜ್ಞಾನಗಳ ಜವಾಬ್ದಾರಿಯುತ ಬಳಕೆಯನ್ನು ಉತ್ತೇಜಿಸುವುದು ಈ ಕ್ರಮದ ಉದ್ದೇಶವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರೆಯ ಚಿನ್ನದ ಅಂಬಾರಿ ಹೊರಲು ಈ ಬಾರಿ 54 ವರ್ಷದ ಪ್ರಶಾಂತ್ ಹೆಸರಿನ ಆನೆ ಆಯ್ಕೆಯಾಗಿದೆ. 18 ವರ್ಷಗಳಿಂದ ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಿರುವ ಪ್ರಶಾಂತ ಇದೇ ಮೊದಲ ಬಾರಿಗೆ ಅಂಬಾರಿ ಹೊರಲು ಸಿದ್ದನಾಗಿದ್ದಾನೆ. ಕಾರವಾರದ ನೌಕಾನೆಲೆಗೆ ಉಪರಾಷ್ಟಪತಿ ಹಾಗೂ ರಾಜ್ಯಪಾಲರು ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ನಾಳೆ ಹಾರವಾಡದಿಂದ ಮಾಜಾಳಿವರೆಗೆ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಇದೇ ಮೊದಲ ಬಾರಿಗೆ ಮೇಲುಕೋಟೆಯಲ್ಲಿ ವಿಜಯದಶಮಿ ದಿನದಂದು ಚಲುವನಾರಾಯಣ ಸ್ವಾಮಿಗೆ ಜಂಬೂ ಸವಾರಿ ನಡೆಯಲಿದ್ದು ಜಾನಪದ ಕಲಾ ತಂಡಗಳೊಂದಿಗೆ ಉತ್ಸವ ಜರುಗಲಿದೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೇ 21ರಂದು ಆಚರಿಸಲಾಗುವುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದೆ. ಇದರೊಂದಿಗೆ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ. ಪರಾಗ್ವೆಯಲ್ಲಿ ನಡೆದ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಅಚ್ಚಾ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಕಾರ್ಯಕ್ರಮದೊಂದಿಗೆ ಸದಾ ನೀವು ಜೊತೆಯಾಗಿರಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ನಿಂದ ನ್ಯೂಸ್ ಆನ್ AIR ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮೊಂದಿಗೆ ನಾವಿರ್ತೇವೆ, ನಮ್ಮೊಂದಿಗೆ ನೀಕಳಿ. ಅಸಂಭವ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. KJ ಸುದಾಸ್ ಅವರ ಧ್ವನಿಯಲ್ಲಿ, RNJ ಗೋಪಾಲ್ ಅವರ ಸಾಹಿತ್ಯಕ್ಕೆ

0: ತವರಿನ ತೊಟ್ಟಿಲು ಚಿತ್ರದ ಗೀತೆ ಪ್ರಸಾರವಾಯಿತು. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು.
1: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಇದೆ ಶೋಭಾ ರಾಘವೇಂದ್ರ. ಮಗ ಹುಟ್ಟದ ಅಂದ್ರೆ ಅಷ್ಟು ಸಂಭ್ರಮ ಪಡ್ತಿರಲ್ಲ, ಮಗಳಾಗಿ ಯಾಕೆ ಬೇಡ ನಿಮಗೆ? ಬೇಡ ರೀ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜನ ಉಳಿಸಿ. ಹುಟ್ಟೋ ಮಗು ಯಾವ್ದಾದ್ರೇನಂತೆ, ಗಂಡು ಮಾಡೋ ಕೆಲಸಗಳನ್ನೆಲ್ಲ ಈಗ ಹೆಣ್ಣು ಮಾಡೇ ಮಾಡ್ತಾಳೆ. ಏನ್ರಲ್ಲಿ ಕಡಿಮೆ ಆಗಿದ್ದಾಳೆ ಹೇಳಿ ಹೆಣ್ಣು? ಗಂಡು ಎಷ್ಟು ಮುಖ್ಯನೋ ಹೆಣ್ಣು ಅಷ್ಟೇ ಮುಖ್ಯ. ಇದನ್ನ ತಿಳ್ಕೊಂಡು ಜನಗಳು ಮುಂದುವರಿಬೇಕು. ಅದು ಬಿಟ್ಟು ಅದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು.
1: ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಮೂಡಿಬಂದ ಸುಂದರಗೀತೆ ಪ್ರೀತಿ ಪ್ರೇಮ ಅಪಣೆಯ ಚಿತ್ರದಾಗಿತ್ತು. ರಾಮ್ಪ್ರಸಾದ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿತ್ತು. ಚಂದ್ರಚಕೋರಿ ಚಿತ್ರದ ಗೀತೆ ಹರಿಹರನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಕಾಶ್ ಚಿತ್ರಗೀತೆ ಪ್ರಸಾರವಾಯಿತು. ಚಿತ್ರ ಅವರ ಸಿರಿಕಂಠದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿತ್ತು. ಸಂಭ್ರಮಾಚಿತದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಸ್ನೇಹಿತರೆ, ಇಲ್ಲಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ರವಾನಿಸಿದ, ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನು ತಿಳಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಶುಭೋದಯ ಕರ್ನಾಟಕದ ಈ ಹೊತ್ತಿಗೆ ಇಲ್ಲಿಗೆ ಮುಗಿಸ್ತಾ ಮುಂದಿನ ಕಾರ್ಯಕ್ರಮದತ್ತ ನಮ್ಮ ಪಯಣ

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان این پروگرام تے خبری تچھ نیوز آن اے آر ایپ پر دستیا
4: آکاشوانی انیت تمل نگلچگلوں نیوز آن اے آر ایپل کڑیکم دیسے

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂಥೇಳಿ ಸಾಕಷ್ಟು ಮಿತ್ರರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ವಿಶೇಷ ಅಂತ, ಇವತ್ತಿನ ವಿಶೇಷ ಅಂತ ಹೇಳೋದ್ರ ಬದಲು ಈ ಒಂದು 10-12 ದಿನ ದಸರಾ ವಿಶೇಷ ಅಂತಲೇ ಹೇಳ್ಬೋದು ಅಂಥೇಳಿ ಅನಿಸುತ್ತೆ. ನಾಡಿ ಯಾಕೆ ಇಡೀ ದೇಶದೆಲ್ಲೆಡೆ ದಸರಾದ ಸಂಭ್ರಮ, ಎಲ್ಲರಲ್ಲೂ ಕೂಡ ಒಂದು ರೀತಿಯ ಸಂಭ್ರಮ. ಆದಿಶಕ್ತಿಯ ಶಕ್ತಿದೇವತೆಯ ಪೂಜೆ ಬೇರೆ, ಜೊತೆಗೆ ಅವರದ್ದೇ ಆದ ಚಟುವಟಿಕೆಗಳು, ಕೆಲವು ಅವರವರ ಟೂರ್ ಪ್ಲಾನ್ನ ಹಾಕ್ಕೊಂಡು ಕೂಡ ಕಾಯ್ತಾ ಇರ್ತಾರೆ. ರಜಾ ಬರುತ್ತೆ, ಏನೋ ಒಂದು 2-3 ದಿನ ರಜಾ ಸಿಕ್ಕರೆ ಸಾಕು, ಎಲ್ಲೋ ಒಂದು ಕಡೆ ಚುಲ್ಲಾಗಿ ಒಂದು ರೌಂಡ್ ಒಂದು ಟ್ರಿಪ್ ಹಾಕ್ಕೊಂಬಂದ್ಬಿಡೋಣ ಅಂಥೇಳಿ ಶ್ರೋತೃಬಂಧುಗಳು ಕೂಡ ಕಾಯ್ತಾ ಇದ್ದೀರಾ ಅಂಥೇಳಿ ಅನಿಸುತ್ತೆ. ಅದು ಸಹಜಾನೇ. ಎಲ್ಲೋ ಒಂದು ಗಡಿಬಿಡಿಯ ಈ ತುಡಿತದ ಜೀವನದ ನಡುವೆ ಎಲ್ಲೋ ಒಂದು ದಿನ 2 ದಿನ ರಜೆ ಸಿಕ್ಕರೆ ಏನೋ ಸಿರಿ ಸಂಭ್ರಮ ಸಿಕ್ಕಾಗೋಗ್ಬಿಡುತ್ತೆ. ಆ ಒಂದು 2-3 ದಿನ ರಜಾ ಕೂಡ, ಯಾಕೆಂದರೆ ಮಕ್ಕಳಿಗೂ ಕೂಡ ಶಾಲೆಗಳಿಗೆ ರಜಾ ಇರುತ್ತೆ. ಹಾಗಾಗಿ ಎಲ್ಲರೂ ಒಂದು ಕಡೆ ಹೋಗಿ ಒಂದೆರಡು ದಿನ ಸಂತೋಷವಾಗಿದ್ದು ಮತ್ತೆ ಯಥಾ ಪ್ರಕಾರ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕರ್ಮಣ್ಯೇ ಭಾಧಿಕಾರಸ್ತಿ ಮಾ ಫಲೇಶು ಕದಾಚನ ಅಂಥೇಳಿ ಶ್ರೀಕೃಷ್ಣನೇ ಹೇಳಿರೋದ್ರಿಂದ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಯಥಾಸ್ಥಿತಿ ಕೆಲಸಕ್ಕೆ ಮರಳಲೇಬೇಕು. ಅದರ ನಡುವೆ ಒಂದೆರಡು ದಿನ ರಜಾ ಸಿಗುತ್ತೆ, ಖುಷಿ ಖುಷಿಯಾಗಿ ಎಲ್ಲರೂ ಹೋಗಿ ಬರೋಣ ಅಂಥೇಳಿ ಎಲ್ಲರೂ ಟ್ರಿಪ್ಗೆ ಹಾಕ್ಕೊಂಡಿರ್ತೀರಿ. ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನೋಡಿ. ದಸರಾ ಸಂದರ್ಭದಲ್ಲಿ ನೀವು ಯಾವ ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ ಅಲ್ಲೊಂದು ಸಂಭ್ರಮ ಮಡುಗಟ್ಟಿರುತ್ತೆ. ಆ ಸಂಭ್ರಮದ ಖುಷಿಯಲ್ಲಿ ನೀವು ಕೂಡ ಬೆರೆಯಬಹುದು. ಯಾಕೆ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವೇನು ಮಾಡಿಬಿಡ್ತೀವಿ, ರಜಾ ಅಂತ ಹೇಳಿದ್ರೆ ಕೆಲವೊಂದು ವರ್ಗ ಏನಾಗಿ ಹೋಗ್ಬಿಡುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಬೇಕು ಅಂಥೇಳಿ ಅಂದ್ಕೊಂಬಿಟ್ಟಿರ್ತಾರೆ, ಈ ಜಾಗಕ್ಕೆ ಹೋಗಬೇಕು ಅಂಥೇಳಿ. ಹಾಗಲ್ಲ, ಇಡೀ ದೇಶದಲ್ಲಿ ಈ ದಸರಾ ಹೊತ್ತಿನಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯ ಸಂಭ್ರಮಗಳು ಮನೆ ಮಾಡಿರುತ್ತೆ. ನೀವು ಆ ಸಂಭ್ರಮವನ್ನು ಖುಷಿಯನ್ನು ಅನುಭವಿಸ್ಬೋದು. ಕರ್ನಾಟಕದವರು ನಾವು ಕರ್ನಾಟಕದಲ್ಲಿ ಇರ್ತೀವಿ, ನಾವು ಯಾವಾಗ ಬೇಕಾದರೂ ಯಾವ ಸ್ಥಳಕ್ಕೆ ಬೇಕಾದರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ಇವತ್ತಿನ ಫಾಸ್ಟ್ ಯುಗದಲ್ಲಿ. ಆದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಿ ಆ ಒಂದು ದಸರಾ ಸಂಭ್ರಮವನ್ನು ಅನುಸರಿಸುವ ಆಚರಿಸುವ ಒಂದು ಮನಸ್ಥಿತಿಯನ್ನು ಬೆಳ್ಕೊಂಡಾಗ ಅದು ಇನ್ನೂ ಒಂಥರ ಹಬ್ಬಕ್ಕೆ ಮೆರುಗು ನೀಡಿದಾಗ ಆಗುತ್ತೆ. ಏನಂತೀರಿ?

ಪ್ರಿನ್ಸ್ ಚಿತ್ರಗೀತೆ ಮೂಡಿಬಂತು. ಶಾನ್ ಮತ್ತು ರಿಟಾ ಅವರ ಧ್ವನಿಯಲ್ಲಿ ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಅಥವಾ ಈ 15 ದಿನದ ವಿಶೇಷ ಅಂಥೇಳಿ ನೋಡೋದಾದರೆ ದಸರಾ ವಿಶೇಷನೇ ವಿಶೇಷ. ಅದರ ಮೇಲಿನ ಯಾವ ವಿಶೇಷ ಕಾಣಿಸುತ್ತೆ ಹೇಳಿ? ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ದಸರಾವನ್ನು ಸಂಭ್ರಮಿಸ್ತಾರೆ, ಆ ಸಡಗರ ತುಂಬಿಕೊಳ್ಳುತ್ತೆ, ಖುಷಿ ಖುಷಿಯಾಗಿರ್ತಾರೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಎಲ್ಲೋ ಅವರವರ ಕರ್ಮಾನುಸಾರ ಅವರವರ ಕರ್ಮ ಭೂಮಿಯಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಹೋಗಿರ್ತಾರೆ. ಬಟ್ ಈ ಒಂದು ದಸರಾ ಸಮಯದಲ್ಲಿ ಅವರ ಆಚರಣೆಯನ್ನು ಎಷ್ಟು ಮನಃಪೂರ್ವಕವಾಗಿ ತುಂಬಿಕೊಳ್ತಾರೆ ಅಂತ ಹೇಳಿದ್ರೆ, ಥಟ್ ಅಂಥೇಳಿ ಅವರವರ ಮನೆಗಳಿಗೆ ತೆರಳ್ಬಿಡ್ತಾರೆ ದಸರಾವನ್ನು ಆಚರಿಸೋದಕ್ಕೆ, ಶಕ್ತಿ ದೇವತೆಯ ಆರಾಧನೆಗೆ. ಮತ್ತು ಆ ಒಂದು ಸಂದರ್ಭದಲ್ಲಿ ರಜೆ ಕೂಡ ಇರೋದರಿಂದ ಮಕ್ಕಳ ಜೊತೆ ಕೆಲ ಸಮಯವನ್ನು ಕಳೆಯುವ ಒಂದು ಆತುರ ಥರಾತುರಿ ಕೂಡ ಎಲ್ಲರದ್ದು. ಬರೀ ಕರ್ನಾಟಕದಲ್ಲೇ ನೋಡೋದಾದರೆ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ದಸರಾವನ್ನು ಆಚರಿಸ್ತಾರೆ. ಮೈಸೂರು ದಸರಾ ವೆಲೌಟ್ ಟಾಪ್ ಮೋಸ್ಟ್ ಅಂತ ಹೇಳ್ತಾ ಹೋದರೆ, ಎಲ್ಲ ಒಂದಕ್ಕಿಂತ ಒಂದು ಸ್ಪರ್ಧಾತ್ಮಕವಾಗಿ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ದಸರಾ. ಯಾಕೆ ಅಂತ ಹೇಳಿದ್ರೆ ಆ ಸಂಭ್ರಮವೇ ಅಂಥದ್ದು, ಆ ಖುಷಿ ಕೊಡ್ತಕ್ಕಂಥ ಈ ಹಬ್ಬ ಅಂತ ಹೇಳಿದ್ರೆ ದಸರಾ ಮತ್ತು ದೀಪಾವಳಿ ಹಬ್ಬ. ಅಬಾಲ ವೃದ್ಧರಾದಿಯಾಗಿ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕೊಡ್ತಕ್ಕಂತಹ ಹಬ್ಬ ಅಂತ ಹೇಳಿದ್ರೆ ಅದು ದಸರಾ ಹಬ್ಬ. ಮಡಿಕೇರಿ ದಸರಾ ಇರ್ಬೋದು, ಬಳ್ಳಾರಿನಲ್ಲಿ ಆಚರಿಸ್ತಕ್ಕಂಥ ದಸರಾ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಮತ್ತು ಆಯಾಯ ಗ್ರಾಮಗಳಲ್ಲೂ ಕೂಡ ಆ ಊರಿನಲ್ಲೂ ಕೂಡ ಒಂದು ದಸರಾ ಸಂಭ್ರಮವನ್ನು ಆಚರಿಸ್ಕೊಳ್ತಾರೆ. ಆ ಒಂದು ಗ್ರಾಮ ದೇವತೆಗೆ

ಅಲಂಕಾರವನ್ನು ಮಾಡ್ತಾರೆ, ಗ್ರಾಮ ದೇವತೆಯೊಂದಿಗೆ ಮೆರವಣಿಗೆಯನ್ನು ಹೊರಡ್ತಾರೆ ಜನಗಳು. ವಿಜಯದಶಮಿನಲ್ಲಿ ಬನ್ನಿ ಮಂಟಪಕ್ಕೆ ಅಥವಾ ಬನ್ನಿ ವೃಕ್ಷದ ಹತ್ರಕ್ಕೆ ಮೆರವಣಿಗೆಯನ್ನು ತಗೊಂಡು ಹೋಗ್ತಕ್ಕಂಥದ್ದು, ಅಲ್ಲಿ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಸೇರ್ತಾರೆ, ಒಬ್ರಿಗೊಬ್ಬರು ಖುಷಿಯನ್ನು ಹಂಚ್ಕೊಳ್ತಾರೆ, ಬನ್ನಿ ಪತ್ರೆಯನ್ನು ವಿನಿಮಯ ಮಾಡ್ಕೊಳ್ತಾರೆ, ಬಂಗಾರದಂಗೆ ಬನ್ನಿಯನ್ನು ವಿನಿಮಯ ಮಾಡಿಕೊಂಡು ಖುಷಿ ಖುಷಿಯಾಗಿರ್ತಕ್ಕಂತಹ ಸಂಭ್ರಮ. ಹಾಗೆ ಇದು ಒಂದು ರೀತಿಯಾದರೆ ವಿಭಿನ್ನ ಸಾಂಪ್ರದಾಯಿಕ ನಂಬಿಕೆಗಳಿರಬಹುದು, ಸಾಂಸ್ಕೃತಿಕ ವೈವಿಧ್ಯತೆಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ದಸರಾವನ್ನು. ದುಷ್ಟರ ವಿರುದ್ಧ ಶಿಷ್ಟರ ವಿಜಯವನ್ನು ಸಾರ್ತಕ್ಕಂಥ ಈ ಹಬ್ಬ ದೇಶದಾದ್ಯಂತ ವಿವಿಧ ರೀತಿಯಲ್ಲಿ, ವಿವಿಧ ರಾಜ್ಯಗಳಲ್ಲಿ, ವಿವಿಧ ರೀತಿಯಲ್ಲಿ, ವಿವಿಧ ಬಗೆಗಳಲ್ಲಿ, ವಿವಿಧ ಆಚರಣೆಗಳಲ್ಲಿ, ವಿವಿಧ ಸಂಭ್ರಮಗಳಲ್ಲಿ ನಡೆಸ್ತಕ್ಕಂಥದ್ದು. ಕರ್ನಾಟಕ ಮೈಸೂರು ದಸರಾ ಫೇಮಸ್ ಆದರೆ ಕರ್ನಾಟಕದಲ್ಲಿ ದಸರಾ ಹಬ್ಬನ ಈ ಒಂದು ಕರ್ನಾಟಕ ನಾಡಿನ ಹಬ್ಬ ಅಂಥೇಳಿ ಕರಿತಾ ಹೋಗ್ತೀವಿ. ದಸರಾ ಮುಗಿತಾ ಇದ್ದ ಹಾಗೇ ಶುರು ಆಗೇ ಹೋಗಿಬಿಡುತ್ತೆ ನಿಜವಾದ ನಾಡ ಹಬ್ಬ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಅಂಥೇಳಿ. ಜಗತ್ಪ್ರಸಿದ್ಧವಾದ ಮೈಸೂರು ದಸರಾ ಇದು. ಜಂಬೂ ಸವಾರಿಯ ವಿಶೇಷ ಆಕರ್ಷಣೆಯೊಂದಿಗೆ ನಡೆಯುತ್ತೆ. ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಸಂಹಾರ ಮಾಡಿದ ನೆನಪಿಗಾಗಿ ವಿಜಯದಶಮಿ ಎಂದು ವಿಶ್ವವಿಖ್ಯಾತ ಜಂಬೂ ಸವಾರಿ. ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ದೇವಿ ವಿರಾಜಮಾನಳಾಗಿರ್ತಾರೆ, ಸಕಲ ಭಕ್ತರಿಗೂ ತನ್ನ ದರ್ಶನವನ್ನು ನೀಡ್ತಾ ಸಾಗ್ತಾಳೆ ಚಾಮುಂಡೇಶ್ವರಿ. ಆ ಒಂದು ಸಂಭ್ರಮವನ್ನು ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಮೈಸೂರಿಗೆ ಮೈಸೂರನ್ನೇ ಆಪೋಷಣ ತಗೊಂಡ್ಬಿಟ್ವೇನೋ ಅನ್ನೋ ಹಾಗೆ ಮೈಸೂರಿನಲ್ಲಿ ಸೇರ್ತಾರೆ ಆ ಒಂದು ವಿಜೃಂಭಣೆಯಲ್ಲಿ ಪಾಲುಗಾರರಾಗೋದಕ್ಕೆ.

ತೇಲಲಿ ಮನಸ್ಸು ಗಾಳಿ ಪಟದ ಹಾಗೆ ಈ ಸಂಭ್ರಮದ ನಡುವೆ, ದಸರಾ ಸಂಭ್ರಮದ ನಡುವೆ ಅಂತ ಹೇಳ್ತಾ ಗಾಳಿಪಟ ಚಿತ್ರದ ಗೀತೆ ಪ್ರಸಾರವಾಯಿತು. ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಇವರ ಜೊತೆ ಟಿಪ್ಪು ಕೂಡ ಇದ್ದರು. ಜಯಂತ್ ಕಾಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ತಾಜ್ಮಹಲ್ ಚಿತ್ರದ ಗೀತೆ ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಚಂದ್ರು ಅವರವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

ಖುಷಿ ಖುಷಿಯಾಗಿರೋ ಈ ಸಂದರ್ಭದಲ್ಲಿ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗ್ತಾ ಇದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಲ್ಲಿ ದಸರಾ ಹಬ್ಬವನ್ನು ವಿಭಿನ್ನ ಸಂಪ್ರದಾಯಗಳಲ್ಲಿ ಆಚರಣೆ ಮಾಡ್ತಾರೆ. ಅವರವರ ನಂಬಿಕೆಯಂತೆ, ಅವರವರ ನೆಲದ ಸಾಂಸ್ಕೃತಿಕ ವೈವಿಧ್ಯತೆಯೊಂದಿಗೆ, ವೈಭವದೊಂದಿಗೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ದಸರಾ ಹಬ್ಬವನ್ನು ಕೂಡ. ಕರ್ನಾಟಕದಲ್ಲಿ ಜಂಬೂ ಸವಾರಿ ಮತ್ತು ಮೈಸೂರಿನ ಅರಮನೆಯ ಭವ್ಯ ದೀಪಾಲಂಕಾರ ಪ್ರಮುಖ ಆಕರ್ಷಣೀಯವಾಗಿರುತ್ತೆ. ಹಾಗೆ ಕೊಡಗಿನಲ್ಲೂ ಕೂಡ ಮಡಿಕೇರಿ ದಸರಾವನ್ನು ಆಚರಣೆ ಮಾಡ್ತಾರೆ. ಅಲ್ಲಿಯ ನೆಲದ ಸೊಗಡಿನ ಜಾನಪದ ತಂಡದೊಂದಿಗೆ ಅಲ್ಲಿಯ ಜಾನಪದವನ್ನು ಪರಿಚಯಿಸ್ತಾ ಆ ಒಂದು ಸಂಭ್ರಮವನ್ನು ಅವರು ಆಚರಿಸ್ತಾರೆ, ದಸರಾ ಸಂಭ್ರಮವನ್ನು. ಇನ್ನು ನಾವು ಬೇರೆ ರಾಜ್ಯಗಳಲ್ಲಿ ನೋಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿ ನೋಡೋದಾದರೆ ದುರ್ಗಾ ಪೂಜೆಯಾಗಿ ಆಚರಣೆ ಮಾಡ್ತಾರೆ ದಸರಾವನ್ನು. ದುರ್ಗಾ ಪೂಜೆ ಅತ್ಯಂತ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಿ. ದೊಡ್ಡ ದೊಡ್ಡ ಏನು ಪೆಂಡಾಲ್ಗಳನ್ನು ನಿರ್ಮಿಸ್ತಾರೆ, ದುರ್ಗಾದೇವಿಯ ಭವ್ಯವಾದ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿಯ ನೃತ್ಯ ಧುನಿಚಿ ಅಂತಕ್ಕಂಥ ನೃತ್ಯ ಪ್ರಕಾರ ಹಬ್ಬದ ಕೊನೆಯದೆಂದು ಮುತ್ತೈದೆಯರು ಪರಸ್ಪರ ಸಿಂಧೂರವನ್ನು ಹಚ್ಚಿಕೊಳ್ಳುವ ಮೂಲಕ ಸಿಂಧೂರ ಕೇಲ ಇಲ್ಲಿಯ ಪ್ರಮುಖ ಸಾಂಪ್ರದಾಯಿಕ ಆಚರಣೆಯೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆಯನ್ನು ಸಮಾಪ್ತಿಗೊಳಿಸ್ತಾರೆ. ಆ ಒಂದು ಅತ್ಯಂತ ವಿಜೃಂಭಣೆಯಿಂದನೇ ನೀವು ನೋಡಬೇಕು ಅಂತೇಳಿ ಹೇಳಿದ್ರೆ ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕು ದಸರಾ ಟೈಮ್ನಲ್ಲಿ. ಕೋಲ್ಕತ್ತಾದಲ್ಲಿರ್ತಕ್ಕಂತಹ ಕಾಳಿಘಾಟ್ ಕಾಳಿಯ ದೇವಸ್ಥಾನ ಇರಬಹುದು, ಅಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ದಸರಾವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ರೀತಿ ಇದೆ. ಇಲ್ಲಿಯ ವೈಭವ ವೈವಿಧ್ಯತೆಯ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ದಸರಾದ ವೈವಿಧ್ಯತೆಯನ್ನು ಕಣ್ತುಂಬಿಕೊಂಡಾಗ ಅಲ್ಲಿಯ ಶೈಲಿ ಇರ್ಬೋದು, ಅಲ್ಲಿಯ ಸಾಂಸ್ಕೃತಿಕ ನೆಲೆಗಟ್ಟಿನ ಒಂದು ಕಿರು ಪರಿಚಯ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಗಳಿಗೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ರಜಾ ಇರುತ್ತೆ, ಒನ್ ಟ್ರಿಪ್ ಹಾಕ್ಬಿಡಿಯಲ್ಲ ಮಕ್ಕಳ ಜೊತೆ ಒಂದು ರೌಂಡ್ ಎಲ್ಲೆಲ್ಲಾರಿಗಾದರೂ ಹೋಗಿ ಬಂದರೆ ಆ ದಸರಾ ಎಲ್ಲಿ ಸ್ಪೆಸಿಫಿಕ್ಕಾಗಿ ವಿಶೇಷತೆಯಾಗಿ ದಸರಾ ನಡೆಯುತ್ತೆ ಆ ಜಾಗಕ್ಕೆ ಒಮ್ಮೆ ಹೋಗಿ ಬಂದಾಗ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಇನ್ನು ನೀವು ಗುಜರಾತ್ ಕಡೆ ಹೊರಡಬೇಕು ಅಂತ ಹೇಳಿದ್ರೆ ಗುಜರಾತ್ನಲ್ಲೂ ಕೂಡ 9 ದಿನಗಳು ಶಕ್ತಿ ದೇವಿಯ ಆರಾಧನೆ ನಡೆಯುತ್ತೆ. ಪ್ರಮುಖ ಆಕರ್ಷಣೀಯವಾಗಿ ಸಾಂಪ್ರದಾಯಿಕ ಚನಿಯಾ ಚೋಲಿ ಉಡುಪುಗಳನ್ನು ಧರಿಸಿ ಆಡ್ತಕ್ಕಂಥ ಗರ್ಭ ದಾಂಡಿಯಾ ನೃತ್ಯಗಳು ಇಡೀ ರಾತ್ರಿ ಇಡೀ ಜಾನಪದ ಸಂಗೀತದ ತಾಳಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡ್ತಾ ಸಂಭ್ರಮಿಸ್ತಾರೆ ಗುಜರಾತ್ನ ಜನ ಈ ಒಂದು ದಸರಾ ಸಂದರ್ಭದಲ್ಲಿ. ಇನ್ನು ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡಿದ್ದೀರಾ, ಅಲ್ಲೂ ಕೂಡ ಕುಲ್ಲು ದಸರಾ ಅಂಥೇಳಿ ಮಾಡ್ತಾರೆ. ಕುಲ್ಲು ಕಣಿವಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ದಸರಾ ನಡೆಯುತ್ತೆ. ದೇಶದ ವಿವಿಧ ಭಾಗಗಳಲ್ಲಿ ವಿಜಯದಶಮಿ ಎಂದು ಹಬ್ಬ ಮುಗಿದ್ರೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ವಿಜಯದಶಮಿಯ ದಿನದಿಂದ 7 ದಿನಗಳ ಕಾಲ ಅಂತಾರಾಷ್ಟ್ರೀಯ ಉತ್ಸವ ಆರಂಭ ಆಗುತ್ತೆ. ದಾಲ್ಪುರ್ ಮೈದಾನದಲ್ಲಿ ರಘುನಾಥ ದೇವರಿಂದ ಶ್ರೀರಾಮನ ಭವ್ಯ ಮೆರವಣಿಗೆಯೊಂದಿಗೆ ನೂರಾರು ಸ್ಥಳೀಯ ದೇವತೆಗಳ ಜೊತೆಗೆ ಪೂಜನೆ ಮಾಡ್ತಾರೆ. ಅಲ್ಲೂ ಕೂಡ ಅಲ್ಲಿಯ ಜಾನಪದ ವೈಶಿಷ್ಟ್ಯತೆಗಳೊಂದಿಗೆ ದಸರಾವನ್ನು ಸಂಭ್ರಮಿಸ್ತಾರೆ. ಇನ್ನು ನೀವು ಉತ್ತರ ಪ್ರದೇಶ ಉತ್ತರ ಭಾರತದ ಕಡೆ ಹೋದರೆ ಶ್ರೀರಾಮನನ್ನು ಪೂಜೆ ಮಾಡ್ತಕ್ಕಂಥದ್ದು, ಶ್ರೀರಾಮ ರಾವಣನನ್ನು ಸಂಹರಿಸಿದ ವಿಜಯದ ಸಂಕೇತವಾಗಿ ದಸರಾವನ್ನು ಎಲ್ಲ ಆಚರಣೆ ಮಾಡ್ತಾರೆ. ನವರಾತ್ರಿಯ ದಿನಗಳಲ್ಲಿ ರಾಮಾಯಣದ ಕಥೆಯನ್ನು ಆಧರಿಸಿದ ರಾಮನ ನಾಟಕ ಪ್ರದರ್ಶನಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ. ವಿಜಯದಶಮಿಯ ದಿನದಂದು ರಾವಣ, ಕುಂಭಕರ್ಣ ಮತ್ತು ಮೇಘನಾದನ ಬೃಹತ್ ಬೊಂಬೆಗಳಿಗೆ ಬೆಂಕಿ ಹಚ್ಚುವ ಮೂಲಕ ರಾವಣ ದಹನ ಕಾರ್ಯಕ್ರಮವನ್ನು ಸಡಗರದಿಂದ ಆಚರಣೆ ಮಾಡ್ತಾರೆ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯ ಪ್ರತೀಕವಾಗಿ ಉತ್ತರ ಭಾರತದಲ್ಲಿ ಈ ಒಂದು ದಸರಾವನ್ನು ಸಂಭ್ರಮಿಸ್ತಾರೆ. ಇನ್ನು ತೆಲಂಗಾಣದಲ್ಲೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಮಹಿಳೆಯರು ಪ್ರಕೃತಿಯನ್ನು ಆರಾಧಿಸುವ ವಿಶಿಷ್ಟವಾದ ಬತುಕಮ್ಮ ಅಂತಕ್ಕಂಥ ಒಂದು ಹೂವಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ವಿವಿಧ ವರ್ಣರಂಜಿತ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಸುಂದರವಾದ ಆಕೃತಿಗಳನ್ನು ನಿರ್ಮಿಸ್ತಾರೆ, ಅದರ ಸುತ್ತಲೂ ಹಾಡ್ತಾ ನೃತ್ಯವನ್ನು ಮಾಡ್ತಾರೆ. ಇದು ತೆಲಂಗಾಣದ ದಸರಾ ಸಂಭ್ರಮ.

ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ ಪ್ರಸಾರವಾಯಿತು. ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂತು. ಸುಧೀರ್ ಅಥಾವರ್ ಅವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರ ಸಂಗೀತವಿತ್ತು. ಇನ್ನು ಛತ್ತೀಸ್ಗಢದ ದಸರಾ ಸಂಭ್ರಮದ ಕಿರುಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಛತ್ತೀಸ್ಗಢದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೀರ್ಘಾವಧಿಯ ಅತ್ಯಂತ ಬರೋಬ್ಬರಿಯ 75 ದಿನಗಳ ಕಾಲ ದಸರಾವನ್ನು ಆಚರಣೆ ಮಾಡ್ತಾರೆ. ಛತ್ತೀಸ್ಗಢದಲ್ಲಿ ಶ್ರೀರಾಮನ ವಿಜಯೋತ್ಸವದ ಜೊತೆಗೆ ಅಲ್ಲಿನ ಬುಡಕಟ್ಟು ಜನ ತಮ್ಮ ಪ್ರಧಾನ ದೇವತೆಯಾದ ದಂತೇಶ್ವರಿ ದೇವಿಯನ್ನು ಆರಾಧಿಸತಕ್ಕಂಥದ್ದು ಮತ್ತು ಪ್ರಕೃತಿ ಮತ್ತು ಆಧ್ಯಾತ್ಮದ ವಿಶಿಷ್ಟ ಸಮ್ಮಿಳಿತ ಛತ್ತೀಸ್ಗಢದಲ್ಲಿ ನೀವು ದಸರಾ ಸಮಯದಲ್ಲಿ ನೋಡಬಹುದು. ಇನ್ನು ತಮಿಳ್ನಾಡಿನಲ್ಲಿ ನೋಡೋದಾದರೆ ಬೊಮ್ಮೈಕೋಲು ಅಂಥೇಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ ಮನೆಗಳಲ್ಲಿ ಮೆಟ್ಟಿಲುಗಳ ಮಾದರಿಯಲ್ಲಿ ಒಂದು ಜಗಲಿಗಳನ್ನು ನಿರ್ಮಾಣ ಮಾಡ್ತಾರೆ. ಅದರ ಮೇಲೆ ವೈವಿಧ್ಯವ ಆಗಿರ್ತಕ್ಕಂತಹ ಬೊಂಬೆಗಳನ್ನು ಜೋಡಿಸಿ ಪೂಜಿಸ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ಇದೆ. ಹೀಗೆ ವಿವಿಧ ಪ್ರದೇಶಗಳಲ್ಲಿ, ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಒಂದು ರೀತಿಯಾಗಿ ದಸರಾವನ್ನು ಸಂಭ್ರಮಿಸಿದರೆ, ಗ್ರಾಮೀಣ ಭಾಗದಲ್ಲೂ ಕೂಡ

ದಸರಾ ಸಂಭ್ರಮ ಏನು ಕಮ್ಮಿಯೇನಿರೋದಿಲ್ಲ. ರಾಜ್ಯಗಳಲ್ಲೂ ಕೂಡ ದಸರಾ ಸಂಭ್ರಮ ಅತ್ಯಂತ ವಿಶಿಷ್ಟವಾಗಿ ನಡೆಯುತ್ತೆ. ಸಮಯ ಸಿಕ್ಕರೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ದಸರಾ ಸಮಯದಲ್ಲಿ ಅಲ್ಲಿಯ ಸಂಸ್ಕೃತಿಯ, ಅಲ್ಲಿಯ ಜಾನಪದ ಶೈಲಿಯ ಪರಿಚಯ ನಮಗೆ ಆಗಬೇಕು ಅಂತ ಹೇಳಿದಾಗ ವಿವಿಧ ರಾಜ್ಯಕ್ಕೆ ಭೇಟಿ ನೀಡುವುದರ ಮೂಲಕ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಆ ಒಂದು ಸಂಪ್ರದಾಯವನ್ನು ನಾವು ಪರಿಚಯ ಮಾಡ್ಕೋಬೋದು. ಅದಿನ್ನೂ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮದ ಈ ಭಾಗದಲ್ಲಿ ದಸರಾ ಪರಿಚಯ ಆಯಿತು.

ಅಭಿನಂದನೆ ಚಿತ್ರದ ಗೀತೆ ಪ್ರಸಾರವಾಯಿತು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ತುಂಬ ತುಂಬ ತುಂಬ ತುಂಬ ತುಂಬ ಮುಖ್ಯವಾದ ದಿನ ಇಂದು. ಯಾಕೆ ಗೊತ್ತಾ? ನಮ್ಮ ಭಾರತದ ಹೆಮ್ಮೆಯ ಹಾಗೂ ಪ್ರೀತಿಯ ರಾಷ್ಟ್ರಪತಿಗಳಾಗಿದ್ದಂತಹ 11ನೇ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಜನಪರ ರಾಷ್ಟ್ರಪತಿ ಅಂಥೇಳೇನೆ ಅವರನ್ನು ಕರೀತಾ ಇದ್ದರು. ಸರಳತೆ, ಜ್ಞಾನ, ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ, ಮಿಸೈಲ್ ಮ್ಯಾನ್, ಭಾರತದ ಮಿಸೈಲ್ ಮ್ಯಾನ್, ಕ್ಷಿಪಣಿ ಮನುಷ್ಯ, ಅವರ ಜನ್ಮದಿನ. ಅವುಲ್ ಫಕೀರ್ ಜೈನುಲ್ ಅಬ್ಬಿನ್ ಅಬ್ದುಲ್ ಕಲಾಂ, ಡಾಕ್ಟರ್ APJ ಅಬ್ದುಲ್ ಕಲಾಂ, 15 ಅಕ್ಟೋಬರ್ 1931 ತಮಿಳುನಾಡಿನ ರಾಮೇಶ್ವರಂನ ಒಂದು ಕುಟುಂಬದಲ್ಲಿ. ತಂದೆ ದೋಣಿ ನಡೆಸ್ತಾ ಇರ್ತಾರೆ, ತಾಯಿ ಆಶಿಮ ಗೃಹಿಣಿ. ಆರಂಭಿಕ ಶಿಕ್ಷಣದ ನಂತರ ತಮ್ಮ ಉನ್ನತ ಶಿಕ್ಷಣವನ್ನು ಭೌತಶಾಸ್ತ್ರದಲ್ಲಿ ಪದವಿ ಪಡೀತಾರೆ. ಮುಂದೆ ಏರೋಸ್ಪೇಸ್ ಇಂಜಿನಿಯರಿಂಗ್, ಅಂತರಿಕ್ಷಯಾನ ಇಂಜಿನಿಯರಿಂಗ್ ಪಡೀತಾರೆ. ಬಡತನವನ್ನು ಅತ್ಯಂತ ಬಾಲ್ಯದಿಂದ ಕಳೆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ದಿನಪತ್ರಿಕೆಗಳನ್ನು ಮಾರಿ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಅವರು ಹಣವನ್ನು ಹೊಂದಿಸಿಕೊಂಡು ತಮ್ಮ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ಭಾರತದ ಹೆಮ್ಮೆಯ ರಾಷ್ಟ್ರಪತಿಗಳಾಗ್ತಾರೆ, ಯುವಕರ ಆಶಾಕಿರಣವಾಗ್ತಾರೆ. ಜೀವನದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಂತಹ ಒಬ್ಬ ಸ್ಫೂರ್ತಿ ರತ್ನ ಅಂತ ಹೇಳಿದ್ರೆ ಅದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರ ಪ್ರತಿಯೊಂದು ನುಡಿಗಳು ಕೂಡ ಯುವಕರಿಗೆ ತುಂಬ ಸ್ಫೂರ್ತಿಯಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಬಡತನ ಇರಬಹುದು, ಆದರೆ ಅವರ ವಿದ್ಯಾಭ್ಯಾಸ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿತ್ತು. ಅವರ ಜ್ಞಾನ ತುಂಬಾನೇ ಶ್ರೀಮಂತವಾಗಿತ್ತು. ಬಡತನದ ಜೀವನ ಇರಬಹುದು, ಜ್ಞಾನ ಮಾತ್ರ ಅತ್ಯಂತ ಶ್ರೀಮಂತವಾಗಿತ್ತು. ದೇಶಕ್ಕೆ ಮಹತ್ತರವಾದ ಕೊಡುಗೆಗಳನ್ನು ನೀಡಿದಂತಹ ಮಿಸೈಲ್ ಮ್ಯಾನ್, ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾಗಿದ್ದಂಥವರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನ SLV-3 ಆ ಒಂದು ಪ್ರಾಜೆಕ್ಟ್ನಲ್ಲಿ ಇವರು ಡೈರೆಕ್ಟರ್ ಆಗಿ ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮತ್ತು ಇತರ ಕ್ಷಿಪಣಿಗಳಾಗಿದ್ದಂತಹ ಅಗ್ನಿ ಇರ್ಬೋದು, ಪೃಥ್ವಿ ಇರ್ಬೋದು, ಈ ಒಂದು ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಇವರ ಕೊಡುಗೆ ತುಂಬ ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಇವರನ್ನು ಕ್ಷಿಪಣಿ ಮನುಷ್ಯ ಅಂಥೇಳಿ ಕರೀತಾರೆ. ಪೋಖ್ರಾನ್ 2 ಪರಮಾಣು ಪರೀಕ್ಷೆ 1998 ನಡೆದಾಗ ಪೋಖ್ರಾನ್ ಪರಮಾಣು ಪರೀಕ್ಷೆಯಲ್ಲಿ ಮುಖ್ಯವಾಗಿ ಆ ಒಂದು ಪ್ರಾಜೆಕ್ಟನ್ನು ಡಿಟೇಲಾಗಿ ತುಂಬ ವಿವರಣಾತ್ಮಕವಾಗಿ ಇವರು ಅಧ್ಯಯನವನ್ನು ಮಾಡಿ ಭಾರತವನ್ನು ಪರಮಾಣು ಶಕ್ತಿ ರಾಷ್ಟ್ರವನ್ನಾಗಿ ಮಾಡೋದರಲ್ಲಿ ಪ್ರಮುಖ ವಾಸ್ತುಶಿಲ್ಪಿಯಾಗಿದ್ದಂಥವರು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ. ಪದ್ಮಭೂಷಣ ಅಬ್ದುಲ್ ಕಲಾಂ, ಪದ್ಮವಿಭೂಷಣ ಅಬ್ದುಲ್ ಕಲಾಂ, ಭಾರತ ರತ್ನ ಅಬ್ದುಲ್ ಕಲಾಂ, ಮಹಾನ್ ಚಿಂತಕ ಅಬ್ದುಲ್ ಕಲಾಂ, ಮಹಾನ್ ಲೇಖಕ ಅಬ್ದುಲ್ ಕಲಾಂ. ಅವರ ಜನ್ಮದಿನ, ಯುವಕರಿಗೆ ಅವರ ನುಡಿಗಳು ಅವರ ಅಗ್ನಿ ಕ್ಷಿಪಣಿಯಂತೆಯೇ ತುಂಬ ಸ್ಫೂರ್ತಿಯಾಗಿದೆ, ಶಕ್ತಿಯಾಗಿದೆ.

ಯುಗ ಯುಗಗಳ ಸಾಗಲಿ ಚಿತ್ರದ ಗೀತೆ ಪ್ರಸಾರವಾಯಿತು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮೆಲ್ಲರ ಸ್ಫೂರ್ತಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಅತ್ಯುತ್ತಮ ಬರಹಗಾರರಾಗಿದ್ದಂಥವರು. ಅವರು ಬರೆದಂತಹ ಪುಸ್ತಕಗಳು ಲಕ್ಷಾಂತರ ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬಿದೆ. ವಿಂಗ್ಸ್ ಆಫ್ ಫೈರ್ ಇರ್ಬೋದು, ಇಗ್ನೈಟೆಡ್ ಮೈಂಡ್ಸ್ ಇರ್ಬೋದು, ಭಾರತವನ್ನು ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂತಹ ಒಬ್ಬರು ಅವರ ಕನಸಿನ ಪುಸ್ತಕ ಇರ್ಬೋದು. ಅವರ ಜೀವನದುದ್ದಕ್ಕೂ ಶಿಕ್ಷಣದ ಜೊತೆಯಲ್ಲೇ ವಿದ್ಯಾರ್ಥಿಗಳ ಜೊತೆಯಲ್ಲೇ ಬೆರೆತಂಥವರು ನಮ್ಮ ಕಲಾಂ ಅವರು. ಕೊನೆಯುಸಿರು ಇರೋವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಜ್ಞಾನಬೋಧನೆಯನ್ನು ಮಾಡೋದೇ ಅವರ ಕೆಲಸವಾಗಿತ್ತು. 2015 ಜುಲೈ 27 ತಾರೀಕು ಶಿಲ್ಲಾಂಗ್ನ IIMನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುತ್ತಿದ್ದಾಗ ಹೃದಯಾಘಾತದಿಂದ ನಿಧನರಾಗ್ತಾರೆ ನಮ್ಮೆಲ್ಲರ ಪ್ರೀತಿಯ ಕಲಾಂಜಿಯವರು. ಅಲ್ಲೂ ಕೂಡ ವಿದ್ಯಾರ್ಥಿಗಳೊಂದಿಗೇ ಅವರ ಜೀವನವನ್ನು ಕೂಡ ಮುಗಿಸ್ಬಿಟ್ರು. ವಿದ್ಯಾರ್ಥಿಗಳಲ್ಲಿ

ದೇಶದ ಭವಿಷ್ಯವನ್ನು ಕಾಣ್ತಿದ್ದಂಥವರು ಕಲಾಂಜಿಯವರು. ಹಾಗಾಗಿ ಇವತ್ತು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂಥೇಳಿ ಕೂಡ ಕರಿತೇವೆ. ಕನಸುಗಳನ್ನು ಕಾಣಬೇಕು, ಆ ಕನಸುಗಳನ್ನು ಆಲೋಚನೆಗಳಾಗಿ ಪರಿವರ್ತನೆ ಮಾಡಿಕೊಳ್ಳಿ, ನಂತರ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ಅಂತಕ್ಕಂಥ ಅವರ ಸಂದೇಶ ಇವತ್ತು ಕೂಡ ಕೋಟ್ಯಾಂತರ ಯುವಕರಿಗೆ ದಾರಿದೀಪವಾಗಿರ್ತಕ್ಕಂಥದ್ದು ಅಂತ ಕಲಾಂಜಿಗೆ ಸಲಾಂ ಹೇಳ್ತಕ್ಕಂತಹ ದಿನ ಇವತ್ತು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲಾಂ ಅವರ ಜನ್ಮದಿನ ಕೂಡ.

ಸ್ನೇಹಿತರೆ, ದೇಶದ ಭವಿಷ್ಯವನ್ನು ವಿದ್ಯಾರ್ಥಿಗಳಲ್ಲಿ ಕಂಡಂತಹ ನಮ್ಮ ಪ್ರೀತಿಯ ಭಾರತದ ಕ್ಷಿಪಣಿಯ ಮನುಷ್ಯ ಕಲಾಂ ಅವರ ಜನ್ಮದಿನ. ದೇಶ ಕಂಡ ಗ್ರೇಟ್ ಸೈಂಟಿಸ್ಟ್, ಒಬ್ಬ ಶಿಕ್ಷಕ APJ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಇವತ್ತು ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಪಂಚದಾದ್ಯಂತ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. 2010 ವಿಶ್ವಸಂಸ್ಥೆ October 15 ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂಥೇಳಿ ಘೋಷಣೆ ಮಾಡುತ್ತೆ. ಈ ಮೂಲಕ ಕಲಾಂ ಅವರ ಶಿಕ್ಷಣದ ಮಹತ್ವವನ್ನು, ಕಲಾಂ ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋ ಒಂದು ಸದುದ್ದೇಶದಿಂದ ಇವತ್ತು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂಥೇಳಿ ಮಾಡ್ತೀವಿ. ಈ ಮೂಲಕ ಶಿಕ್ಷಣವನ್ನು ಉತ್ತೇಜನ ಮಾಡೋದಕ್ಕೆ ಕಲಾಂಜಿ ಪಟ್ಟಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನೆನೆತಕ್ಕಂತಹ ಒಂದು ಸುದಿನ ಮತ್ತು ಉದ್ದೇಶ ಕೂಡ ಆಗಿದೆ. 11 ರಾಷ್ಟ್ರಪತಿಯಾಗಿದ್ದಂತಹ ಕಲಾಂಜಿ ಅವರು ಜನ್ಮದಿನ ಇವತ್ತು. ಆ ಮೂಲಕ ಜನರ ರಾಷ್ಟ್ರಪತಿ ಅಂಥೇಳಿ ಪ್ರಖ್ಯಾತಿಯಾಗಿದ್ದಂತಹ ಕಲಾಂಜಿ ಅವರು ಬೋಧಿಸೋದನ್ನು ತುಂಬ ಇಷ್ಟಪಡ್ತಾ ಇದ್ದರು. ಹಾಗೆ ನಾನು ಏನೆಲ್ಲ ಆಗಿದ್ದರೂ ಕೂಡ ನಾನೊಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿಯೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂತೇಳಿ ಹೇಳ್ತಿದ್ದಂತಹ ಕಲಾಂಜಿ ಅವರ ಜನ್ಮದಿನದಿಂದ ಹಾಗಾಗಿ ಸ್ಟೂಡೆಂಟ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂಥೇಳಿ. ಆ ಒಂದು ಮೂಲಕ ಪ್ರೀತಿಯ ಕಲಾಂಜಿಗೆ ಒಂದು ಸಲಾಂ.

ಜೊತೆಗೂಡಿ ಸಾಧಿ. ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. 10:06 ಆಗಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000ಕ್ಕೂ ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ದಸರಾ ಹಬ್ಬದ ಅಂಗವಾಗಿ ಮಂಡ್ಯ ಜಿಲ್ಲೆ ಕೆಆರ್ಎಸ್ನ ಬೃಂದಾವನದಲ್ಲಿ ನಾಳೆಯಿಂದ ಕಾವೇರಿ ಆರತಿ.

ಜಾಸ್ತಿ ಆರಂಭವಾಗಲಿದೆ. ಇದೇ 21ರವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ನಾಳೆ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಆರತಿಗೆ ಚಾಲನೆ ನೀಡಲಿದ್ದಾರೆ. ರಾಜ್ಯ ಮಟ್ಟದ ವಿಶೇಷಚೇತನರ ಸಮಾವೇಶ ಹಾಗೂ 1 ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನು ಇದೇ 19ರಂದು ಚಿತ್ರದುರ್ಗದ ಮುರುಘಾಮಠದ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು, ಇನ್ನೆರಡು ದಿನಗಳಲ್ಲಿ ರಾಜ್ಯದ 1.24 ಕೋಟಿ ಮಹಿಳೆಯರಿಗೆ ಹಣ ತಲುಪಲಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ತಿಳಿಸಿದ್ದಾರೆ. ಪ್ರತಿಯೊಂದು ಖಾಸಗಿ ಆಸ್ಪತ್ರೆಯು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಚಿಕಿತ್ಸಾ ದರಪಟ್ಟಿಯನ್ನು ತನ್ನ ಆವರಣದಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಎಂದು ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕಾರಾಗೃಹಗಳಿಂದ ಕೈದಿಗಳಿಂದ ತಯಾರಿಸಲಾಗುತ್ತಿರುವ ವಿವಿಧ ಉತ್ಪನ್ನಗಳನ್ನು ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇದೇ 18ರವರೆಗೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಮೆರಿಕದಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವಿಶ್ವಜಿತ್ ಮೋರೆ ರಷ್ಯಾದ ಮಲ್ಲಿಕ್ ಗಿಗಿ ವಿರುದ್ದ 7-4 ಅಂತರದಲ್ಲಿ ಗೆದ್ದು ಫೈನಲ್ ಪ್ರವೇಶಿಸಿ ದಾಖಲೆ ನಿರ್ಮಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬಳಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್, ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ ಆಗ ಕೇಳಿ. ಥ್ಯಾಂಕ್ ಯು.
3: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
4: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
3: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
4: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
5: ಹತ್ತು ಗಂಟೆ 5:41 ಸೆಕೆಂಡ್ಗಳಾಗಿದೆ. ನೀವು ಕಾಯ್ತಾ ಇರೋ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಒಂದು ಗಂಟೆಯ ಅವಧಿ ಸುಂದರವಾದ ಸುಮಧುರವಾದ ಅಪರೂಪದ ಗೀತೆಗಳ ಗುಚ್ಛದೊಂದಿಗೆ ನಾನಿದ್ದೇನೆ. ಕೇಳ್ತಾ ಸಾಗುವ ಚಿನ್ನದಂತಹ ಗೀತೆಗಳನ್ನು ಎಸ್ ಜಾನಕಿಯವರ ಶ್ರೀಕಂಠದಲ್ಲಿ

ಅಪರೂಪದ ಗೀತೆಗಳ ಗುಚ್ಛದೊಂದಿಗೆ ನಾವಿದ್ದೇವೆ. ಕೇಳಿಸ್ತಾ ಸಾಕ್ತೇನೆ. ಒಂದು ಗಂಟೆಯ ಅವಧಿಯಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಮಹಾಸತಿ ಅನಸೂಯ ಚಿತ್ರದ ಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಹನುಮಂತರಾವ್ ಅವರ ಸಂಗೀತವಿತ್ತು. ಮಹಾಸತಿ ಅನಸೂಯ 1965 ತೆರೆ ಕಾಣುತ್ತೆ. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದದ್ದು. ಡಾಕ್ಟರ್ ರಾಜ್ ಪಂಡ್ರಿಬಾಯಿ, ನರಸಿಂಹರಾಜು, ಅಶ್ವಥ್ ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಮದ್ದುವೆ ಮಾಡಿ ನೋಡು ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಪಿ ಸುಶೀಲ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಘಂಟಸಾಲ ಅವರ ಸ್ವರಕಲ್ಪನೆ ಇದೆ. ಮದುವೆ ಮಾಡಿ ನೋಡು ಚಿತ್ರ 1965 ಬೆಳ್ಳಿತೆರೆಯಲ್ಲಿ ಮೂಡಿಬಂದದ್ದು. ಹುಣಸೂರು ಕೃಷ್ಣಮೂರ್ತಿಗಳ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಆರ್ ನಾಗೇಂದ್ರ, ಉದಯ್ ಕುಮಾರ್, ಲೀಲಾವತಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಇವಾಗ ಪ್ರಸಾರವಾಗುತ್ತೆ. ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಭಲೆ ಬಸವ ಚಿತ್ರಗೀತೆ ಇವಾಗ ನೀವು ಕೇಳ್ತೀರಿ. ಚಿವುದೇ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಶ್ವರ ರಾವ್ ಅವರ ಸಂಗೀತವಿದೆ. ಭಲೆ ಬಸವ 1969 ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು. ಉದಯಕುಮಾರ್, ರಾಜೇಶ್, ಜಯಂತಿ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ಜಾಕ್ಪಾಟ್ನಲ್ಲಿ CID 999 ಗೀತೆಯನ್ನು ಕೇಳ್ತೀರಿ. ಎಮ್ ಎನ್ ಬಾಬು ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಜಾಕ್ಪಾಟ್ನಲ್ಲಿ CID 999 ಚಿತ್ರ 1969 ಮೂಡಿ ಬರುತ್ತೆ. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದ್ದು. ಡಾಕ್ಟರ್ ರಾಜ್, ನರಸಿಂಹರಾಜು, ರೇಖಾ, ಸುರೇಖಾ, ವಿಜಯ

ಮೂಡಿ ಬಂದ ಮುದ್ದಾದ ಗೀತೆ ಒಂದೇ ಬಳಿಯ ಹೂಗಳು ಚಿತ್ತದಾಗಿದ್ದು ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದರು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಒಂದೇ ಬಳಿಯ ಹೂಗಳು ಚಿತ್ರ 1967 ಬಿಡುಗಡೆಯಾಗುತ್ತೆ. ಎಂ ಎಸ್ ನಾಯಕ್ ಮತ್ತು ಎಂ ನಾಗೇಶ್ವರ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತೆ. ಕೆ ಎಸ್ ಅಶ್ವಥ್ ಇದ್ದರು, ರಾಜಶಂಕರ್ ಇದ್ದರು, ರಂಗ ಬಿ ವಿ ರಾಧಾ, ಚಂದ್ರಕಲಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಆ ಗೀತೆಯನ್ನು ಕೇಳಿದ್ರಿ. ಇವಾಗ ಪ್ರಸಾರವಾಗುತ್ತೆ ಎಸ್ ಜಾನಕಿಯವರ ಸಿರಿಕಂಠದಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಇರ್ತಕ್ಕಂತಹ ಅರಿಶಿಣ ಕುಂಕುಮ ಚಿತ್ರದ ಹಾಡು. ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿಬರುತ್ತೆ ಈ ಚಿತ್ರ. ಕಲ್ಯಾಣ್ ಕುಮಾರ್, ಕಲ್ಪನಾ, ರಾಜೇಶ್, ದ್ವಾರಕೇಶ್, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಆ ಚಿತ್ರದ ಒಂದು ಗೀತೆ

0: ಬೇಕು ಓ ಮೇಡಮ್ ಮೆಲ್ಲಗೆ ಹೋಗಬೇಕು ನಿಧಾನವೇನೆ ಪ್ರಧಾನ ಎನ್ನು ಮಾತು ಬಲುತಾಪು
1: ವಿವಿಧ ಭಾರತಿ 102.9 FM
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು ಕ್ಲೀನಿಂಗ್ ಶಾಪಿಂಗ್ ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ
3: ಹಾಗೆ ಹೇಳು ಮತ್ತೆ
2: ನಿರ್ಮಾ ಶುದ್ಧ ಉಪ್ಪು
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com
6: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ
7: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಪ್ರಸಾರವಾಗುತ್ತೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ರಾಜಾನನ ರಾಜ ಚಿತ್ರಗೀತೆ ಪ್ರಥಮವಾಗಿ ಮೂಡಿ ಬರುತ್ತೆ ಡಾಕ್ಟರ್ ರಾಜ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತವಿದೆ ರಾಜಾನನ ರಾಜ 1976 ತೆರೆ ಕಾಣುತ್ತೆ ಅದಾದ ಮೇಲೆ ನೀವು ಕೇಳ್ತೀರಿ ತಾಯಿಗೆ ತಕ್ಕ ಮಗ ಚಿತ್ರದ ಹಾಡು ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ ತಾಯಿಗೆ ತಕ್ಕ ಮಗ 1978 ತೆರೆ ಕಾಣುತ್ತೆ ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ ಇದು ಡಾಕ್ಟರ್ ರಾಜ್ ಟಿ ಎಲ್ ಮಾರ್ಕೃಷ್ಣ ತುಗುದೀಪ್ ಶ್ರೀನಿವಾಸ್ ಪದ್ಮಪ್ರಿಯ ಸಾವುಕಾರ್ ಜಾನಕಿ ಮುಂತಾದವರು ತಾರಾಗಣದಲ್ಲಿ ಇದ್ದರು ಎರಡು ಗೀತೆಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಕಾರ್ಯಕ್ರಮದಲ್ಲಿ ಈಗ ಸಾಕ್ತ ಹಸಿರು ತೋರಣ ಚಿತ್ರಗೀತೆ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಜಿ ವಿ ಅಯ್ಯರವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಹಸಿರು ತೋರಣ ಚಿತ್ರ 1970 ಮೂಡಿಬಂದದ್ದು. ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬರುತ್ತೆ. ಡಾಕ್ಟರ್ ರಾಜ್ ಭಾರತಿ, ಉದಯಕುಮಾರ್, ನರಸಿಂಹರಾಜು, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ ಕರುಣೆ ಇಲ್ಲದ ಕರುಣೆ ಇಲ್ಲದ ಕಾನೂನು ಚಿತ್ರದ ಒಂದು ಹಾಡು. ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ. ಕರುಣೆ ಇಲ್ಲದ ಕಾನೂನು ಚಿತ್ರ 1983 ಮೂಡಿಬರುತ್ತೆ. ಕೆ ಎಸ್ ಎಲ್ ಎನ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಇದು. ಲೋಕೇಶ್, ಪ್ರಭಾಕರ್, ಸುಪ್ರಿಯಾ, ಚಂದ್ರಶೇಖರ್, ಶಿವರಾಮ್, ಸುಧೀರ್ ಮುಂತಾದವರು ತಾರಾಗಣದಲ್ಲಿ ಇದ್ದರು.

ಸುವರ್ಣ ಸೇತುವೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯ, ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಸುವರ್ಣ ಸೇತುವೆ ಚಿತ್ರ ತೆರೆ ಕಂಡದ್ದು 1982 ವಿಷ್ಣುವರ್ಧನ್, ಆರತಿ, ರಾಜಾನಂದ್, ಬೇಬಿರೇಖಾ, ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಗೀತಪ್ರಿಯ ನಿರ್ದೇಶನ ಮಾಡಿದ್ದು ಈ ಚಿತ್ರವನ್ನು. ಆ ಚಿತ್ರದ ಒಂದು ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಸಾಹಸ ಸಿಂಹ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಸಾಹಸ ಸಿಂಹ ಚಿತ್ರ ತೆರೆ ಕಂಡದ್ದು 1982ರಲ್ಲಿ ಜೋ ಸೈಮನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಇದು. ವಿಷ್ಣುವರ್ಧನ್, ಪ್ರಭಾಕರ್, ಕಾಜಲ್ ಕಿರಣ್, ವಜ್ರಮಣಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ. ಒನ್ಸ್ ಅಗೈನ್ ಹ್ಯಾಪಿ ದಸರಾ ಎಲ್ಲ ಶ್ರೋತೃಬಂಧುಗಳಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ರಾಷ್ಟೀಯ ಸರಸ್ ಜೀವನೋಪಾಯ ಮೇಳ 2026 ಉದ್ಘಾಟಿಸಲಿದ್ದಾರೆ. ನವರಾತ್ರಿಯ 5ನೇ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕಂದ ಮಾತೆಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾತೃಪ್ರೇಮ ಮತ್ತು ವಾತ್ಸಲ್ಯದ ಸಂಕೇತವಾಗಿರುವ ದೇವಿಯ ಆಶೀರ್ವಾದವು ಪ್ರತಿಯೊಂದು ಕುಟುಂಬಕ್ಕೂ ಪ್ರೀತಿ, ಶಾಂತಿ ಮತ್ತು ಸಾಮರಸ್ಯವನ್ನು ತರಲಿ ಎಂದು ಹಾರೈಸಿದ್ದಾರೆ. ಕೋಟ್ಯಂತರ ಭಾರತೀಯರ ಕಣ್ಣುಗಳಲ್ಲಿ ನವಭಾರತದ ಕನಸುಗಳನ್ನು ಬಿತ್ತಿ ದೇಶದ ವಿಜ್ಞಾನ ಹಾಗೂ ತಂತ್ರಜ್ಞಾನ ರಂಗಕ್ಕೆ ಹೊಸ ದಿಕ್ಕು ತೋರಿದ ಮಹಾನ್ ವಿಜ್ಞಾನಿ ಭಾರತರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಭಾರತೀಯ ಕೃಷಿಗೆ ಮಹಿಳೆಯರ ಕೊಡುಗೆಯನ್ನು ಗುರುತಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ದೆಹಲಿಯಲ್ಲಿಂದು ರಾಷ್ಟೀಯ ಮಟ್ಟದ ಮಹಿಳಾ ಕಿಸಾನ್ ದಿವಸ್ 2026 ಆಚರಣೆಯನ್ನು ನಡೆಸಲಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಹಾಗೂ ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ನಿರಂತರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿ ತಲುಪಿದೆ. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ಬಹುಪಯೋಗಿ ಹಡಗು ಸಮರ್ಥಕ್ ನಾಳೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಯಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 354 ಅಂಕಗಳ ಏರಿಕೆಯೊಂದಿಗೆ 73,157 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 96 ಅಂಕಗಳ ಏರಿಕೆಯ ನಂತರ 22,726 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 29 ಪೈಸೆ ಏರಿಕೆಯೊಂದಿಗೆ 94.88 ರೂಪಾಯಿಯಷ್ಟಿದೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಡಿದ್ದು ಶನಿವಾರ ನಡೆಯಲಿದೆ. ಉಭಯ ತಂಡಗಳು 2-2 ಸಮಬಲ ಸಾಧಿಸಿದ್ದು ಈ ಪಂದ್ಯ ಕುತೂಹಲ ಮೂಡಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ಮಚ್ಚ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
3: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
2: ಖಂಡಿತ E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:05 ಈ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೊಡ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯದಲ್ಲಿ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತೀವಿ ಅಂತ ನಿಮಗೆಲ್ಲ ಗೊತ್ತು. ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಏನು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋಣ. ಹೆಚ್ಚು ಕಾಯಿಸೋದು ಬೇಡ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಾಂತಾರ, ಎ ಲೆಜೆಂಡ್ ಚಾಪ್ಟರ್ ಚಿತ್ರದ ಗೀತೆ ಇದು. ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಕಾರ್ಯಕ್ರಮದ ಆರಂಭದಲ್ಲಿ ಸಾಕಷ್ಟು ವೆಲ್ಕಮ್ ಸಂದೇಶಗಳನ್ನ ಕಳಿಸಿದಂತ ಪ್ರೀತಿಯ ಸ್ನೇಹಿತರಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತಾ ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ನೋಡ್ತೀನಿ. ಮುಂದಿನ ಗೀತೆಯನ್ನು ಕೇಳುವಂತ ಸಮಯ ಅಮ್ಮ ಐ ಲವ್ ಯು ಚಿತ್ರದ ಗೀತೆ ಇದು. ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಸಂತೋಷ್ ವೆಂಕಿ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಗುರುಕಿರಣ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳಲ್ಲಿ ಮುಂದಿನ ಗೀತೆ ಏಕಚಿತ್ರ. ಆಂಥೋನಿ ದಾಸನ್ ಮತ್ತು ತಂಡದವರ ಗಾಯನ ನಾಗಾರ್ಜುನ್ ಶರ್ಮಾ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

ಗಣೇಶ್ ಮತ್ತು ಸೋನು ನಿಗಮ್ ಅವರ ಕಾಂಬಿನೇಷನ್ ಬರೋ ಸಾಂಗ್ಸ್ ಎಲ್ಲ ಹೇಗಿರುತ್ತೆ ಒಂದು ಕ್ಷಣ ಹಾಗೆ ಕೂತು ಕೇಳುವಂತಹ ಗೀತೆಗಳು. ಕೃಷ್ಣ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಮತ್ತು ಚಿನ್ಮಯ ಶ್ರೀಪಾದ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜೇನೆ ಅವರ ಸಂಗೀತ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಕರಾವಳಿ ಚಿತ್ರದ ಗೀತೆ ಇದು. ಸಿದ್ದ ಶ್ರೀರಾಮ್ ಅವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ಸಚಿನ್ ಬಸ್ರೂರು ಅವರ ಸಂಗೀತ.

ಇದುವರೆಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರೆ ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡು ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.

ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಕಲೆಯಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿರುವಂಥ ಅನೇಕ ಕಲಾವಿದರನ್ನು ಕರೆತಂದು ಅವರ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಅವರ ಕುರಿತಾದ ಮಾತುಗಳೊಂದಿಗೆ ಗೀತೆಗಳೊಂದಿಗೆ ಕಾರ್ಯಕ್ರಮ ಸಾಗುತ್ತೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡ್ತೀನಿ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ 9483109129 ಮತ್ತೊಮ್ಮೆ ಹೇಳ್ತೀನಿ, 9483091029. ಇಂದಿನ ಕಾರ್ಯಕ್ರಮದ ಅತಿಥಿ ಯಾರಪ್ಪ ಅಂತ ಅಂದರೆ ಅವರು

ಚಂದ ಚಂದ ಅಂತ ಹಾಡ್ತಾ ಇರ್ತಾರೆ. ಆದರೆ ಅವರು ನೋಡೋಕ್ಕೆ ಎಷ್ಟು ಚಂದ ಅಂತ ಅಂದರೆ ನೋಡುವಂಥ ಪ್ರೇಕ್ಷಕರೆಲ್ಲ ಇಲ್ಲಪ್ಪ ಕೇವಲ ಆಕೆ ನಾಯಕಿಯಲ್ಲ ನೀನು ಕೂಡ ಚಂದ ಚಂದ ಅಂತ ಇರ್ತಾರೆ. ಹಾಗೆ ಇನ್ನೊಂದು ಕತೆ ಏನಪ್ಪ ಅಂತ ಅಂದರೆ ಬೆಂಕಿಯಲ್ಲಿ ಹರಳಿದಂಥ ಒಂದು ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಂಡು ಆಕೆಗೋಸ್ಕರನೇ ಒಂದು ಗೀತೆಯನ್ನು ಕಟ್ಟಿ ಹಾಡುವಂಥ ಗಾಯಕನಾಗಿ ಇವರು ಕಾಣಿಸ್ಕೊಳ್ತಾರೆ. ಹಾಗೆ ಕೃಷ್ಣನ ಪಾತ್ರ ಧರಿಸಿದಾಗಂತೂ ಇವರು ಆಹಾ ಸಾಕ್ಷಾತ್ ಕೃಷ್ಣನೇ ಏನೋ ಅನ್ನೋಷ್ಟು ಇವರು ಕಾಣಿಸ್ತಾರೆ. ಯಾವಾಗೂ ಸಹ ಈಗೂ ಸಹ ಕೃಷ್ಣ ಅಂತ ಅಂದರೆ ನೆನಪಾಗೋದೆ ಅವರ ಪಾತ್ರ. ಯಾರ ಕುರಿತು ಮಾತನಾಡ್ತಾ ಇರ್ಬೋದು ಅಂತ ಗೆಸ್ ಮಾಡಿ ಕಳಿಸಿ ಈ ಒಂದು ಗೀತೆಯ ಕಾಲಾವಕಾಶ.

ಇನ್ ಅಡಿಷನ್ ಟು ದ್ಯಾಟ್ ಇವರನ್ನು ನೋಡೋದೆ ಚೆಂದ. ಹೌದು, ನಮ್ಮ ಸ್ನೇಹಿತರನ್ನು ಗೆಸ್ ಮಾಡಿ ಅಂತ ಹೇಳಿದೆ. ಯಾರೆಲ್ಲ ಗೆಸ್ಸನ್ನು ಮಾಡಿ ಕಳಿಸಿದ್ರೆ ಅಂತ ನೋಡೋಣ. ಓಹೋ ಹೋ ಹೋ, ಲಿಸ್ಟು ತುಂಬಾ ದೊಡ್ಡದ.

ಬೆಳೆದಿದೆ ಸ್ನೇಹಿತರೆ. ಯಾಕಂದರೆ ಅವ್ರ ಬಗ್ಗೆ ಗೊತ್ತಿಲ್ಲದಿದ್ದವರು ಯಾರಿದ್ದಾರೆ ಹೇಳಿ? ಆಹಾ, ಯಾರಿದು? ಮೋಹನ್ ಅವರು ಹೆಸರುಘಟ್ಟದಿಂದ. ಹಾಗೆ ಯಾರಿದು? ಯಾರಿದು? ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ರೇಖ್ ಅವರು ಯಲಹಂಕದಿಂದ. ಹಾಗೆ ಯಾರಿದು? ಮೋನಿಕಾ ಅವರು ಹಾಸನದಿಂದ. ಮಹೇಂದ್ರ ಎಸ್ ತೆಲಗರಹಳ್ಳಿ ಹಾನಿಕಲ್ಲಿಂದ, ರೈಟ್. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಆಶಾ ಮಂಜುನಾಥ್ ಅವರು. ಹಾಗೆ ಹಲಸೂರಿನ ರಾಜೇಶ್ ಅವರು, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ರವಿ ಚನ್ನಪಟ್ಟಣದಿಂದ, ಹಾಗೆ ಸತೀಶ್ ಎನ್ಎಚ್ ನಗರ ನಗರಕೆರೆಯಿಂದ, ಹಾಗೆ ಲೀಲಾ ಮಧು ಅವರು ಕೆಂಗೇರಿಯಿಂದ, ಹಾಗೆ ನಾಗ ಕೋಲಾರದಿಂದ, ಹಾಗೆ ನಾರಾಯಣಚಾರಿ ಮುಳ್ಳೂರು ಕೆ ಆರ್ ನಗರದಿಂದ, ಜಯಕುಮಾರ್ ಅವರು ದಾಸನಹಳ್ಳಿಯಿಂದ, ಹಾಗೆ ಮುಂಡ್ರಗಿಯಿಂದ ಮಂಜುನಾಥ್ ಗುಗ್ಗರಿ. ಇವರ ಎಲ್ಲ ಗೆಸ್ಸಸ್ ಕರೆಕ್ಟ್ ಇದೆ. ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರೋದು ಯಾರ ಬಗ್ಗೆ ಗೊತ್ತಾ?

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು
1: ಗೊತ್ತಾಯ್ತಲ್ಲ, ಅವರು ನಮ್ಮೆಲ್ಲರ ಪ್ರೀತಿಯ ಕಲಾವಿದ ರಾಮಕೃಷ್ಣ ಅವರು. ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾಕೆ ಅವರ ಕುರಿತಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತಂದರೆ, ಇಂದು ಅವರ ಜನ್ಮದಿನ ಸ್ನೇಹಿತರೆ. ಮೊದಲನೇದಾಗಿ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿ ಅವರ ಕುರಿತಾದ ಮಾತುಕತೆ ಗೀತೆಗಳನ್ನು ಕೇಳ್ತಾ ಸಾಗೋಣ. ಸ್ಫುರದ್ರೂಪಿಯಾದಂಥ ನಮ್ಮ ನೀರ್ನಳ್ಳಿ ರಾಮಕೃಷ್ಣ ಅವರು, ಶಿರ್ಸಿ, ಮೂಲತಃ ಶಿರ್ಸಿ, ಉತ್ತರ ಕನ್ನಡ, ಮೈಸೂರಿನ ರಾಜ್ಯ, ಇಂದಿನ ಕರ್ನಾಟಕ, ಇಲ್ಲಿ ಜನಿಸಿದಂಥವರು. ಸಿನಿಮಾದ ಬಗ್ಗೆ ಅತೀವವಾದ ಪ್ರೇಮವನ್ನು ಇಟ್ಕೊಂಡಿದ್ದಂಥವರು, ನೋಡೋದಕ್ಕೆ ಸುರಸುಂದರ ಅಂಗ. ಮೊದಲನೇದಾಗಿ ಅವ್ರಿಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಹೇಗಿರುತ್ತಪ್ಪ ಅಂತ ಅಂದರೆ, ಡೈರೆಕ್ಟಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಎದುರಿಗೇನೆ ಅದು ಕೃಷ್ಣ ಆಗಿ ನಿಲ್ಲುವಂತಹ ಪಾತ್ರ. ಅಂತಹ ದೊಡ್ಡ ಕ್ಯಾನ್ವಸ್ ಇದ್ದಂತಹ ಚಿತ್ರದಲ್ಲಿ ಇವರಿಗೆ ಸಿಕ್ಕಂಥ ಪಾತ್ರ ಕೃಷ್ಣ ಅನ್ನುವಂಥ ಪಾತ್ರ. ಬಿ ಸರೋಜಾದೇವಿ ಅವರು ಇವರನ್ನು ನೋಡಿ ಹೇಳಿರ್ತಾರೆ, ಈತ ಹುಡುಗ ತುಂಬನೇ ಮುದ್ದಾಗಿದ್ದಾನೆ, ಕೃಷ್ಣನ ಪಾತ್ರಕ್ಕೆ ಅವನನ್ನು ನೀವು ತೆಗೆದುಕೊಳ್ಬೋದು ಅಂತ ಸಜೆಷನನ್ನು ಮಾಡಿದ್ರಂತೆ. ಆ ಮಾತು ಸತ್ಯವಾಯಿತು, ಯಾಕಂದರೆ ಕೃಷ್ಣನ ವೇಷದಲ್ಲಿ ಅವರು ನಿಜವಾಗಿಯೂ ಸಹ ಕೃಷ್ಣನ ಥರನೇ ಕಾಣ್ತಾ ಇದ್ರು.

ಈ ಮುದ್ದು ಮುಗದ ಸುಂದರನ ಅಭಿನಯವನ್ನ ಕನ್ನಡ ನಾಡು ಕರುನಾಡು ಸಿನಿರಂಗ ಎಂದಾದರೂ ಮರೆಯೋದಕ್ಕೆ ಸಾಧ್ಯನಾ ಖಂಡಿತ ಅಲ್ಲ. ಈ ಒಂದು ಸಿನಿಮಾ ನೀವು ಕೇಳಿದಂತಹ ಗೀತೆ ಬಡವರಳ್ಳಿ ಪಾಂಡವರ ಚಿತ್ರದ ಗೀತೆ ಸ್ನೇಹಿತರೆ. ಈ ಸಿನಿಮಾದಲ್ಲೂ ಸಹ ಯಂಗ್ ಅಂಡ್ ಎನರ್ಜೆಟಿಕ್ ರಾಮಕೃಷ್ಣ ಅವರನ್ನ ಒಂದು ರೆವಲ್ಯೂಷನರಿ ನಾಯಕನ ತರ ಇರುವಂತಹ ಒಂದು ಯೌವನದ ಹುಡುಗನನ್ನ ಈ ಸಿನಿಮಾದಲ್ಲಿ ಕಾಣ್ಬೋದು. ಈ ಸಿನಿಮಾದ ಒಂದು ಪ್ರಸಂಗವನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಏನಾಗಿತ್ತಪ್ಪ ಅಂತಂದ್ರೆ, ಒಂದು ಸೀನನ್ನ ಪದೇ ಪದೇ ರೀಟೇಕ್ ಆಗ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ನಿಮಗೆಲ್ಲ ಪುಟ್ಟಣ್ಣ ಕಣಗಲ್ ಅವ್ರ ಬಗ್ಗೆ ಕೇಳಿದ್ರಲ್ವಾ, ಅವ್ರು ಸ್ವಲ್ಪ ಕೋಪಗೊಂಡು ರಾಮಕೃಷ್ಣ ಅವ್ರಿಗೆ ಬೈದ್ರಂತೆ. ಬೈದು ಸ್ವಲ್ಪ ಸೀರಿಯಸ್ ಆಗಿ ಕಬ್ಬಳಕ್ಕೆ ಒಂದು ಏಟು ಸಹ ಕೊಟ್ಟಿದ್ದಾರೆ. ಅದಾದ ನಂತರ ಆ ಸೀನ್ ಮತ್ತೆ ಆ ಒಂದು ಸೀನನ್ನು ಶೂಟ್ ಮಾಡಿದಾಗ ಅದು ಅದ್ಭುತವಾಗಿ ಆ ಒಂದು ಸೀನ್ ಬಂತಂತೆ. ಬಂದ ತಕ್ಷಣ ಅವ್ರಿಗೆ ಫುಲ್ ಖುಷಿಯಾಗ್ಬಿಟ್ಟು ಪುಟ್ಟಣ್ಣ ಕಣಗಲ್ ಅವರು ಏನು ಮಾಡಿದ್ರಪ್ಪ ಅಂತ ಅಂದರೆ, ಅವ್ರಿಗೆ ಮಸಾಲೆ ದೋಸೆ ತಿನ್ನೋಗಿ ಹೋಗು ಅಂದ್ಬಿಟ್ಟು ಕಾಸು ಕೊಟ್ರಂತೆ. ನೋಡಿ, ಆಗಿನ ಕಾಲದಲ್ಲಿ ಮಸಾಲೆ ದೋಸೆ ತಿನ್ನೋದು ಒಂದು ಅಕೇಶನಲ್ಲಿ ಯಾವುದೋ ಒಂದು ಬೆಸ್ಟನ್ನು ಮಾಡಿದಾಗ ಆ್ಯಂಡ್ ಟು ಸೆಲೆಬ್ರೇಟ್ ಸಮಥಿಂಗ್ ಬೆಸ್ಟ್, ಆ ಟೈಮಲ್ಲಿ ಮಸಾಲೆ ದೋಸೆಯನ್ನು ತಿಂತಾಯಿದ್ರು. ಅವ್ರಿಗೆ ಖುಷಿಯಾಗಿ ಅವ್ರ ಅಭಿನಯನ ನೋಡಿ ಖುಷಿಯಾಗಿ ಮಸಾಲೆ ದೋಸೆ ತಿನ್ನುವಂಥ ದುಡ್ಡನ್ನು ಕೊಟ್ಟಿದ್ರಂತೆ. ಎಷ್ಟು ಚೆಂದಲ್ವಾ ಅಂದಿನ ಕಾಲಗಳು ಮಕ್ಕಳಿಗೆ ತಿಂಡಿಯನ್ನು ಕೊಟ್ಟ ಹಾಗೆ ಆ ನಿರ್ದೇಶಕರು ಇವರನ್ನು ಒಂದು ಮಗು ಥರನೇ ನೋಡಿದ್ರೇನು. ನಂತರ ಅವರ ಜೊತೆಯಲ್ಲಿ ಅನೇಕ ಸಿನಿಮಾಗಳಲ್ಲಿ ನಾವು ಅವರನ್ನು ಕಾಣ್ಬೋದು. ರಂಗನಾಯಕಿ ಒಟ್ಟೆ ಮೂವಿ ಅದರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

0: ಯಾರಿಗೆ ಯಾರಿಂದೋ ವಿಧಿ ಬರೆತಿರುವ ಎಂದು ಈ ಸಿನಿಮಾದ ಅದ್ಭುತವಾಗಿ ಒಂದು ಕ್ಯಾರೆಕ್ಟರು. ಈ ಎಲ್ಲ ಮನೆಯ ಪರಿಸ್ಥಿತಿಗಳನ್ನು ಗಮನಿಸಿ ಇಲ್ಲಿ ಯಾರು ರಿಯಲ್ ವಿಕ್ಟಿಮ್ ಆಗ್ತಿರೋದು ಅನ್ನೋದನ್ನು ಗಮನಿಸ್ತಾರೆ. ಇಡೀ ಸಿನಿಮಾದಲ್ಲಿ ಯಾವ ಪಾತ್ರಗಳದ್ದು ನೋಡಿದ್ರೆ ಯಾರಾದರೂ ಒಂದಲ್ಲ ಒಂದು ರೀತಿ ತಪ್ಪಲ್ಲ, ಆದರೆ ಎಲ್ಲವೂ ಸರಿ ಇರುತ್ತೆ, ಎಲ್ಲವೂ ಸರಿಯಾಗಿ ಆಗ್ತಾ ಇರುತ್ತೆ. ಒಂದು ಜೀವ ಮಾತ್ರ ಬಲಿಪಶು ಆಗ್ತಾ ಇರುತ್ತೆ, ಆ ಒಂದು ನಾಯಕಿಯ ಪಾತ್ರ. ಆ ಬಲಿಪಶು ಆಗುವಂಥ ಪಾತ್ರವನ್ನು ಅಂತರಾತ್ಮಕ್ಕೆ ಹೋಗಿ ಅರ್ಥ ಮಾಡಿಕೊಂಡು ಸಮಾಜವನ್ನು ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಣಿ ತಂತೆ ಕಣ್ಕಂಡ್ಬಿಟ್ಟಿ ತಮ್ಮ, ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿಯಿತಮ್ಮ. ಹೇಗೆ ನಲ್ಲಿ ಪ್ರೇಮದಲ್ಲಿ ವೈಫಲ್ಯ ಆದರೂ ಸಹ ಅದು ಬೆಪ್ಪ ಆಗಿದ್ದು ಹುಡುಗನೇ ಹೊರತು ಹುಡುಗಿಯಲ್ಲ, ಆಕೆ ಬೆಂಕಿಯಲ್ಲಿ ಅರಳಿದಂಥ ಹೂವು ಅನ್ನುವಂಥ ಸಂದೇಶವನ್ನು ಕೊಡುವಂತಹ ಗೀತೆಯನ್ನು ಹಾಡುವುದರ ಮೂಲಕ, ಅದರ ಅಭಿನಯದ ಮೂಲಕ ಎಲ್ಲರ ಮನೆ ಮನೆ ಮಾತಾದಂಥ ನಟ ನಮ್ಮ ನೆಚ್ಚಿನ ರಾಮಕೃಷ್ಣ ಅವರು. ಅವರ ಕುರಿತು ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ನ ನಂತರ.
1: ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ

0: ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
2: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಮುಂದಿನ ಚಿತ್ರ ಅವರ ಅಭಿನಯದ ಒಂದು ಮಹೋನ್ನತ ಚಿತ್ರ ಅಂತ ಅಂದ್ರೆ ರಂಗನಾಯಕಿ. ಎಂತಹ ಅದ್ಭುತವಾದ ಕತೆ ಅಂತ ಅಂದರೆ ಒಂದು ರೋಮ್ ನಾಟಕ ಇದೇ ಥರ ಕಥಾಂತರವನ್ನು ಹೊಂದಿರುತ್ತೆ. ಆದರೆ ನಮ್ಮಲ್ಲಿ ಆ ಕಥೆಯನ್ನು ಬೇರೆಯ ರೀತಿಯೇ ತೆಗೆದುಕೊಂಡು ಹೋಗಿದ್ದಾರೆ. ರಾಮಕೃಷ್ಣ ತನ್ನ ತಾಯಿ ಅಂತ ಗೊತ್ತಿಲ್ಲದೇ ಆಕೆಯನ್ನು ಪ್ರೇಮಿಸುವಂತಹ ಪಾತ್ರದಲ್ಲಿ ಒಂದು ಯಂಗ್ ಹುಡುಗ, ಕಾಲೇಜ್ ಹುಡುಗ ಹೇಗಿರ್ತಾನೆ ಹಾಗೆ ಈ ಒಂದು ಸಿನಿಮಾದಲ್ಲಿ ರಾಮಕೃಷ್ಣ ಅವ್ರನ್ನ ತೋರಿಸಿದರೆ. ಹಾಗೆಲ್ಲ ಯಾರಾದರೂ ಮುದ್ದಾದ ಹುಡುಗ, ಯಂಗ್ ಕಾಲೇಜ್ ಹುಡುಗ ಯಾರಪ್ಪ ಯಾರು ಬೇಕು ಅಂತ ಅಂದರೆ ನನ್ನ ಅದರದೇನು ರಾಮಕೃಷ್ಣ ಅವರು ಇದಾರಲ್ಲ ಅಂತ ಎಲ್ಲರೂ ಆಯ್ಕೆ ಮಾಡ್ತಿದ್ದಂತಹ ನಟ ರಾಮಕೃಷ್ಣ ಅವರು. ಅಂತಹ ಮುದ್ದಾದ ನಟ ಈ ಒಂದು ಸಿನಿಮಾದಲ್ಲಿ, ರಂಗನಾಯಕಿ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ತಾನು ಪ್ರೇಮಿಸುವಂತೆ ಕೇಳಿಕೊಂಡಿದ್ದು ತನ್ನ ತಾಯಿಯನ್ನು ಅಂತ ಗೊತ್ತಾದಾಗ ಆತ ಕುಸಿದು ಬೀಳುವಂತಹ, ತನ್ನೊಳಗೆ ಆಗುವಂತಹ ಡಿಸಾಸ್ಟರ್ ಪರಿಯನ್ನು ತುಂಬನೇ ಅದ್ಭುತವಾಗಿ ನಟಿಸಿ ತೋರಿಸಿದಂಥವರು ನಮ್ಮ ರಾಮಕೃಷ್ಣ ಅವರು. ಒಂದು ಕಡೆ ಆರತಿಯವರ ಅಭಿನಯ ಉತ್ತುಂಗದಲ್ಲಿದ್ದರೆ ಅದಕ್ಕೆ ಮ್ಯಾಚ್ ಮಾಡುವಂತಹ ಒಂದು ವೈಬ್, ಓಕೆ ಒಂದು ಈಕ್ವಲ್ ವೇವ್ಲೆಂತಲ್ಲಿ ಹೋಗ್ತಾ ಇದೆ ಅನ್ನುವಂತಹ ನಟನ ಚಾತುರ್ಯವನ್ನು ತೋರಿಸಿದಂಥವರು ನಮ್ಮ ರಾಮಕೃಷ್ಣ ಅವರು. ಅವರ ಜನ್ಮದಿನ ಎಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ.

ರಾಮಕೃಷ್ಣ ಅವರ ಜನ್ಮದಿನ ಎಂದು ನಮ್ಮ ಕನ್ನಡ ಚಿತ್ರರಂಗದ ಸ್ಫುರದ್ರೂಪಿ ನಟರಲ್ಲಿ ಸಾಲುಗಳಲ್ಲಿ ನಿಲ್ಲುವಂಥ ಟಾಪ್ 10 ನಟರಲ್ಲಿ ರಾಮಕೃಷ್ಣ ಅವರು ಒಬ್ಬರು. ಅವರ ನಟನೆ, ಅವರ ಮುಖಚರ್ಯ, ಅವರು ನಗೋ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ಎಲ್ಲ ಒಂದು ಕೊಟ್ಟಿರುವಂಥ ಫೀಡ್ಬ್ಯಾಕ್ ಅಂತಂದರೆ, ರಾಮಕೃಷ್ಣ ಅವರು ಸಿಕ್ಕಿದ ತಕ್ಷಣ ಮೊದಲು ನಗ್ತಾರೆ, ಆ ನಗು ನೋಡೋದು ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ನಂತರ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ. ಮಾನಸ ಸರೋವರ ಒಂದು ಲ್ಯಾಂಡ್ಮಾರ್ಕ್ ಆ್ಯಕ್ಟಿಂಗ್ ಇರುವಂಥ ಸಿನಿಮಾ, ಸಂತೋಷ್ ಅನ್ನುವಂಥ ಪಾತ್ರವನ್ನು ನಿರ್ವಹಿಸ್ತಾರೆ ಅದರಲ್ಲಿ. ಹಾಗೆಯೇ ಇನ್ನು ರಂಗನಾಯಕಿಯಲ್ಲಿ ಶೇಖರ್ ಅನ್ನುವಂಥ ಪಾತ್ರ, ಪಡುವರಳ್ಳಿ ಪಾಂಡವರ ಸಿನಿಮಾದ ಪಾತ್ರವೂ ಸಹ ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಅನೇಕ ನಾಯಕರ 200 ಸಿನಿಮಾಗಳಿಗೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮ ರಾಮಕೃಷ್ಣ ಅವರು ನಟಿಸಿದ್ದಾರೆ. ಅದಾದ ನಂತರ ಈಗಿನ ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಈಗೂ ಸಹ ಅಷ್ಟೇ ಮುದ್ದಾಗಿ ಸುಂದರವಾಗಿ ಕಾಣುವಂತಹ ನಟ ನಮ್ಮ ರಾಮಕೃಷ್ಣ ಅವರು. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ. ಹ್ಯಾಪಿ ಬರ್ತ್ಡೇ ರಾಮಕೃಷ್ಣ ಸರ್. ನೀವು ಮತ್ತಷ್ಟು

ಸಿನಿಮಾಗಳಲ್ಲಿ ಅಭಿನಯಿಸಿ ಅಂತ ಆಶ್ರೋಣ, ಅವರ ನಗು ಹಾಗೆ ಇರಲಿ ಅಂತ ಆಶ್ರೋಣ, ಮೃತಗಳಿಗೆ, ಮಾನಸ ಸರೋವರ, ರಂಗನಾಯಕಿ ಚಿತ್ರದ ಈ ಎಲ್ಲ ಯಾವ ಪಾತ್ರಗಳನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ತಮಿಳಲ್ಲೂ ಸಹ ಇವರು ಒಂದು ಸಿನಿಮಾದಲ್ಲಿ ಅಭಿನಯಿಸಿದರು, ಪೈಕಲ್ ಕುದುರೆ ಎನ್ನುವಂತಹ ಸಿನಿಮಾ. ಅದು ಕನ್ನಡದಲ್ಲಿ ಶಿವರಾಜ್ಕುಮಾರ್ ಅವರು ಅಭಿನಯ ಮಾಡಿರ್ತಾರೆ. ಅದರ ಕನ್ನಡದಲ್ಲಿ ರಿಮೇಕ್ ಮಾಡಿದಾಗ ಮಾವನಿಗೆ ತಕ್ಕಾಳಿಯ ಅನ್ನುವಂಥ ಸಿನಿಮಾದಲ್ಲಿ ಇವರು ಅಭಿನಯಿಸಿರ್ತಾರೆ. ಅದು ಕೆ ಬಾಲಚಂದರ್ ಅವರು ಇವರನ್ನು ತಮಿಳಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತಹ ಅದ್ಭುತವಾದ ನಟ, ಅವರ ಜನ್ಮದಿನದಿಂದ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅವರ ಅಭಿನಯದ ಮತ್ತೊಂದು ಗೀತೆಯನ್ನು ಕೇಳೋಣ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನಾನು 1 ಗಂಟೆಗೆ ಖಂಡಿತ ನೋಡ್ತೀನಿ. ಸೊ ಟ್ಯೂನ್ ಮಾಡಿರಿ, ಮಿಸ್ ಮಾಡಬೇಡಿ. ಆಮೇಲೆ ನನ್ನ ಸಂದೇಶವನ್ನು ಓದಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ.

0: ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ರಾಮಕೃಷ್ಣ ಅವರ ಕುರಿತು ಮಾತನಾಡ್ತೀವಿ ಸ್ನೇಹಿತರೆ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ ಸ್ನೇಹಿತರೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಇರುತ್ತೆ, ನಂತರ ನಮ್ಮ ಭೇಟಿ.
1: ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರನ್ನವರಾತ್ರಿಯ 5ನೇ ದಿನವಾದ ಇಂದು ದುರ್ಗಾಮಾತೆಯ ಅವತಾರ ಸ್ಕಂದಾದೇವಿಗೆ ಪೂಜೆ. ವಿಜಯದ ದೇವತೆಯಾಗಿ ಪೂಜಿಸಲ್ಪಡುವ ಸ್ಕಂದಾದೇವಿ ದೇವತೆಗಳ ಸೇನಾಧಿಪತಿ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಎಂಬ ಐತಿಹ್ಯವಿದೆ. ನಾಡಿನ ಶಕ್ತಿ ದೇವತೆಯ ದೇಗುಲಗಳಲ್ಲಿ ಇಂದಿನ ವಿಶೇಷ ಅಲಂಕಾರ ಗಮನ ಸೆಳೆಯುವಂತಿದೆ. ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಬಹುಮೂಲ್ಯ ಕೊಡುಗೆ ನೀಡಿದ ಜಗದ್ಗುರು ಮಧ್ವಾಚಾರ್ಯರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕು ರಾಜ್ಯಮಟ್ಟದಲ್ಲಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಔಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ, ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವಾದ ಇಂದು ರಾಷ್ಟೀಯ ವಿದ್ಯಾರ್ಥಿ ದಿನ. ಇಂದು ಅಂತಾರಾಷ್ಟೀಯ ಗ್ರಾಮೀಣ ಮಹಿಳಾ ದಿನಾಚರಣೆ. ಮಣ್ಣಿನ ಮಡಿಲಲ್ಲಿ ಶ್ರಮಿಸುವ ಗ್ರಾಮೀಣ ಕೃಷಿಕ ಮಹಿಳೆಯರ ಪರಿಶ್ರಮದಿಂದಲೇ ನಮ್ಮ ಸಮಾಜದಲ್ಲಿ ಸಮೃದ್ಧಿ. ಅವರ ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲಾಗಿದೆ. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ನಾಳೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಉಪಸ್ಥಿತಿಯಲ್ಲಿ ಸೇವೆಗೆ ಸೇರ್ಪಡೆಯಾಗಲಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ತಮಿಳುನಾಡಿನ ಕಟ್ಟುಪಳ್ಳಿ ಶಿಪ್ಯಾರ್ಡ್ನಲ್ಲಿ ಸಮರ್ಥಕ್ ನಿರ್ಮಾಣಗೊಂಡಿದೆ. 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ, 3,750 ಟನ್ಗಿಂತ ಹೆಚ್ಚಿನ ಭಾರವಾಹಕ ಸಾಮರ್ಥ್ಯ ಹೊಂದಿದೆ. ಈ ನೌಕೆ ಪ್ರತಿ ಗಂಟೆಗೆ ಗರಿಷ್ಠ 15 ನಾಟಿಕಲ್ ಮೈಲ್ಸ್ ವೇಗದಲ್ಲಿ ಸಂಚರಿಸಬಲ್ಲುದು. ಬೆಂಗಳೂರು ಲೋಕಭವನದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿದ್ದರು. ತಮ್ಮ ಕಾರ್ಯದ ಅವಧಿಯಲ್ಲಿ ಸಹಕಾರ ನೀಡಿದ ಲೋಕಭವನದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ರಾಜ್ಯಪಾಲರು, ಈ ನೆಲ ಮತ್ತು ಇಲ್ಲಿನ ಜನರ ಪ್ರೀತಿ ತಮಗೆ ಅವಿಸ್ಮರಣೀಯ ಎಂದರು.

0: ಆದ್ಯತಾ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ದಾರರಿಗೆ ಈ ಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ಅವಕಾಶವಿದೆ. ಅನ್ನ ಸೇವೆ ಮೊಬೈಲ್ ಆಪ್ ಮೂಲಕ ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಹಾಗೂ ಕೊಪ್ಪಳ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕಳೆದ 1ನೇ ತಾರೀಖಿನಿಂದ ಹೆಸರು ನೋಂದಾಯಿಸಲು ಅನುವು ಮಾಡಿಕೊಡಲಾಗಿತ್ತು. ಈಗ ರಾಜ್ಯಾದ್ಯಂತ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಇಂದು ಸಮಾರೋಪಗೊಳ್ಳಲಿದೆ. ಗದಗ್ ಎಸ್ಎಂ ಕೃಷ್ಣಾನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12ರ 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಅಶೋಕ್ ಪಾಟೀಲ್ ತಮ್ಮ ಮಾದರಿಯೊಂದಿಗೆ ಭಾಗವಹಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾನು ತಯಾರಿಸಿದ ಮಾದರಿ ಹೆಸರು ಸ್ಕೂಲ್ ಜೋನ್ ಆಟೋಮ್ಯಾಟಿಕ್ ಸ್ಪೀಡ್ ಬ್ರೇಕರ್. ಉಪಯೋಗಿಸಿದ ಉಪಕರಣಗಳು ಮದರ್ ಬೋರ್ಡ್, ಕನ್ವರ್ಟರ್, ಸೌಂಡ್ ಬಜರ್, ಎಲ್ಇಡಿ ಡಿಸ್ಪ್ಲೇ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆಂದರೆ ಸ್ಕೂಲ್ ಗೇಟ್ಗೆ ಇರುವ ಸೆನ್ಸರ್, ಮಕ್ಕಳು ಅಲ್ಲಿ ನಿಂತರ ಉದ್ದು ಕೂಡಲೇ ಸ್ಪೀಡ್ ಬ್ರೇಕರ್ ಓಪನ್ ಆಗುತ್ತದೆ ಮತ್ತು ಟ್ರಾಫಿಕ್ ಲೈಟ್ ರೆಡ್ ಬರುತ್ತದೆ. ಜಿಬ್ರಾ ಪಟ್ಟಿಯಿಂದ ಮಕ್ಕಳು ರೋಡು ಆ ಕಡೆ ಇನ್ನೊಂದು ಸೆನ್ಸರ್ ಅಳವಡಿಸಿದ ದಾಟಿ ಹೋದ ಮೇಲೆ ಸ್ಪೀಡ್ ಬ್ರೇಕರ್ ಕ್ಲೋಸ್ ಆಗುತ್ತದೆ ಮತ್ತು ಇದು ಗ್ರೀನ್ ಲೈಟ್ ಆನ್ ಆಗುತ್ತದೆ. ಇದು ಯಾವುದೇ ಮಾನವನ ಅಗತ್ಯವಿಲ್ಲ. ಇದು 24/7 ಕೆಲಸ ಮಾಡುತ್ತದೆ.
0: ಯುರೋಪ್ ಮತ್ತು ಮಧ್ಯ ಏಷ್ಯಾದಿಂದ ಆಫ್ರಿಕಾ ಖಂಡದತ್ತ ದೀರ್ಘ ಪ್ರಯಾಣ ಬೆಳೆಸುವ ಅಪರೂಪದ ಯುರೋಪಿಯನ್ ರೋಲರ್ ಆಫ್ರಿಕಾದ ಸಹಾರಾಕ್ಕೆ ತೆರಳುವ ಮುನ್ನ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಸಕ್ರಹಳ್ಳಿಯಲ್ಲಿ 25ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಣಸಿಕ್ಕಿವೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೃತಪಟ್ಟಿದ್ದ ಕಾಡು ಹಂದಿಗಳ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಫ್ರಿಕನ್ ಸ್ವೈನ್ ಫ್ಲೂನಿಂದ ಅಸುನೀಗಿರುವುದು ದೃಢಪಟ್ಟಿದೆ ಎಂದು ಜಿಎಸ್ ಬೆಟ್ಟ ವಲಯ ಅರಣ್ಯಾಧಿಕಾರಿ ಕೆಪಿ ಸತೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಕಪ್ಪತಗುಡ್ಡ ಸರಹದ್ದಿನ ಶಿಂಗಟರಾಯನಕೇರಿ ತಾಂಡಾದ ಶಿವಾಜಿನಗರದ ಬಳಿ ಮಂಗಳವಾರ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಚಿರತೆ ನಿನ್ನೆ ಗದಗ್ ಬಳಿ ಬಿಂಕದಕಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಆರ್ಎಫ್ಒ ಮಂಜುನಾಥ್ ಮೇಗಲ್ಮನಿ ಹಾಗೂ ತಂಡ ಕೃಷಿಕ ಹನುಮಂತ್ ಪವಾರ್ ಅವರ ತೋಟದಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿದಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 12:56. ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿ.

ಈಗಾಗಲೇ ಕರೆಯನ್ನು ಮಾಡಿದರೆ, ಕಳೆದ ವಾರ, ಕಳೆದ ತಿಂಗಳು, ಕಳೆದ ಕೆಲವು ದಿನಗಳ ಹಿಂದೆ ಕರೆಯನ್ನು ಮಾಡಿದರೆ ಮತ್ತೆ ಕರೆಯನ್ನು ಮಾಡೋ ರಿಸ್ಕನ್ನು ತಗೋಬಿಡಿ. ಜಸ್ಟ್ ಚಾನಲನ್ನು ಟ್ಯೂನ್ ಮಾಡಿ ಗೀತೆಗಳನ್ನ ಕೇಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಯಾಕಂದರೆ ಅವ್ರು ಕೇಳುವಂತಹ ಗೀತೆ ಪ್ರಾಯಶಃ ನಿಮ್ಮ ಮೆಚ್ಚಿನ ಗೀತೆ ಆಗಿದ್ರೂ ಆಗಿರ್ಬೋದಲ್ವಾ? ಆವಾಗ ನಿಮಗೂ ಖುಷಿಯಾಗುತ್ತೆ, ವಾವ್ ಈ ಗೀತೆ ನನಗೂ ಇಷ್ಟ, ಆ ಕೇಳಿಗರು ಸೋಣಿಸೋ ಕೇಳಿಗರು ಸಹ ಈ ಗೀತೆ ಇಷ್ಟ, ನಮ್ಮ ಸಮಾನ ಒಂದು ಅಭಿರುಚಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಆವಾಗ. ಸೊ ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಪದೇ ಪದೇ ನೀವು ಕರೆಯನ್ನು ಮಾಡಿದರೆ ಮಾಡೋದು ಬೇಡ, ಇದು ಒಂದು ಕೋರಿಕೆ. ಕರೆಯನ್ನು ಮಾಡಿದರೆ ಈಗಾಗಲೇ ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ, ಅವರು ಸಹ ಮಾತನಾಡಲಿ. ಒಂದು ಗೀತೆಯ ಕಾಲಾವಕಾಶ ಆ ಗೀತೆಯ ನಂತರ ನಿಮ್ಮ ಕರೆಗಳನ್ನ ತೆಗೆದುಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡೋಣ ಸ್ನೇಹಿತರೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಯುದ್ಧಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲನೇ ಕರೆಯನ್ನ ಯಾರು ಮಾಡಿದರೆ ನೋಡೋಣ ಬನ್ನಿ.
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ.
0: ಯಾರು, ಎಲ್ಲಿಂದ?
1: ಬೆಂಗಳೂರಿಂದ.
0: ಬೆಂಗಳೂರಿಂದ. ನಿಮ್ಮ ಹೆಸರು?
1: ಸುರೇಶ್ ಅಂತ.
0: ಹಾಗೆ ಸ್ವಲ್ಪ ರೇಡಿಯೋಯಿಂದ ದೂರ ಬಂದ್ಬಿಡಿ.
1: ದೂರನೇ ಇದ್ದೀನಿ ಸರ್.
0: ಎಲ್ಲಿ ದೂರ ಇದ್ದೀರಾ? ನನಗೆ ಕೇಳಿಸ್ತಾ ಇದೆ ನನ್ನ ಮಾತುಗಳೇ. ಇನ್ನೊಂದ್ಚೂರು ಬಂದ್ಬಿಡಿ ಬಂದ್ಬಿಡಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸಾಹಸಸಿಂಹ.
0: ಸಾಹಸಸಿಂಹದ ಯಾವ ಗೀತೆ?
1: ಹೇಗಿದ್ದರೂ ನೀನೇ ಚಂದ.
0: ಆರಂಭೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ. ಒಳ್ಳೆ ಗೀತೆನ ಕೇಳಿದ್ರೆ ಏನ್ ಮಾಡ್ತಿರತ್ತಾವು?
1: ನಮ್ದು ಡ್ರೈ ಕ್ಲೀನ್ ಶಾಪ್ ಇದೆ ಸರ್.
0: ಎಲ್ಲಿ?

0: ಎಲ್ಲಿ ಎಲ್ಲಿ ಬೆಂಗಳೂರಲ್ಲಿ?
1: ಬೆಂಗಳೂರಲ್ಲಿ ರಾಜಾಜಿನಗರ.
0: ರಾಜಾಜಿನಗರಿಂದ ಕರೆ ಮಾಡಿದ್ದೀರಾ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಧನ್ಯವಾದ, ಬಾಯ್ ಬಾಯ್.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಉದ್ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆಯನ್ನ ನೋಡೋಣ, ಬನ್ನಿ. ಹಲೋ, ಹೇಳಿ ಸರ್. ನಮಸ್ತೆ, ಯಾರು, ಎಲ್ಲಿಂದ?
1: ಬೆಂಗಳೂರು ಸರ್.
0: ನಿಮ್ಮ ಹೆಸರು?
1: ಜಗ್ಗೇಶ್ ಅಂತ.
0: ಜಗ್ಗೇಶ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವ್ ಹೇಗಿದ್ದೀರಾ ಸರ್?
0: ನಾನು ಸೂಪರ್ ಆಗಿದ್ದೀನಿ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಕಣ್ಣಿಂದ ದೀಪನ ಬೀಸಿದಾಗ ಶಿವಮೆಚ್ಚಿದ ಕನ್ನಪ್ಪ ಚಿತ್ರದ್ದು.
0: ಒಳ್ಳೆ ಗೀತೆಯನ್ನ ಕೇಳಿದ್ರಿ, ಧನ್ಯವಾದ. ಪ್ರಸಾರ ಮಾಡೋಣ. ಏನ್ ಮಾಡ್ತಾ ಇರೋದು ಜಗ್ಗೇಶ್ ಅವರು?
1: ಪ್ರೊಫೆಷನಲ್ ಡ್ರೈವರ್ ಸರ್.
0: ವಾವ್, ಸೂಪರ್. ನಿಮ್ಮ ಹೆಸರು ಚೆನ್ನಾಗಿದೆ, ಜಗ್ಗೇಶ್ ಅಂತ.
1: ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.
0: ಓಕೆ, ನೀವು ಪ್ರೊಫೆಷನಲ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಿಮ್ಮ ಮೆಚ್ಚಿನ ಗೀತೆ ಬರುತ್ತೆ
1: ಕೇಳ್ತಾ ಇರ್ತೀವಿ ಸರ್, ನಿಮ್ ಸಾಂಗ್ನ.
0: ಹೌದಾ?
1: ಸಾಂಗ್ ಹಾಕ್ತಾರೆ, ಒಳ್ಳೆ ಹಳೆ ಸಾಂಗ್ಗಳು ಹಾಕ್ತಾ ಇರ್ತೀರ. ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ

0: ಮನ್ಸಿಗೆ ಆನಂದ ಕೊಡುತ್ತೆ. ಒಳ್ಳೆ ಹಳೆ ಸಾಂಗ್ ಗಳೆಲ್ಲ ಕೇಳ್ತಾ ಇದ್ರೆ, ಬಟ್ ಈಗ ಬರೋ ಸಾಂಗ್ ತರ ಏನಿಲ್ಲ, ಬಟ್ ಇವಾಗ ಹಳೆ ಸಾಂಗ್ ಗಳಿದ್ವಲ್ಲ ಅವೆಲ್ಲ ತುಂಬಾ ಚೆನ್ನಾಗಿದೆ.
1: ಇರ್ಲಿ, ಎಲ್ಲ ಕಾಲದಲ್ಲೂ ಒಳ್ಳೆ ಸಾಂಗ್ ಗಳು ಮತ್ತೆ ಬೇಕಾದ ಸಾಂಗ್ ಗಳು ಬೇಡದಿರೋ ಸಾಂಗ್ ಗಳು ಎಲ್ಲ ಇದಾವೆ. ಈಗೂ ಸಹ ಆಯ್ಕೆ ಅಂತಹ ಬೇಕಾದ ಸಾಂಗ್ ಗಳನ್ನೇ ಆಯ್ಕೆ ಮಾಡಿ ನಿಮಗೆ ಕೇಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಜಗೇಶ್, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಕರೆಯನ್ನ ನೋಡೋಣ.
1: ಹಲೋ
2: ಸರ್.
0: ಹಲೋ ನಮಸ್ತೆ, ಯಾರು, ಎಲ್ಲಿಂದ?
2: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೆರೆಯಿಂದ ಮಲ್ಲಪ್ಪ ಶೆಟ್ ಸರ್ ಮಾತಾಡೋದು. ನಾನು
0: ಕುಷ್ಟಗಿ ತಾಲೂಕು ಚಳ್ಳಗೆರೆಯ ಮಲ್ಲಪ್ಪ ಅವರು.
2: ಮಲ್ಲಪ್ಪ ಸರ್,
0: ಹೇಗಿದ್ದೀರಿ ಮಲ್ಲಪ್ಪ ಅವರೇ?
2: ಆರಾಮಿದ್ದೀನಿ ನೋಡಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್?
0: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
2: ನಮ್ಗೆ ಇವತ್ತು ತಾಕತ್ತು ಚಿತ್ರದಿಂದ ರೀ ಸರ್. ಅದರಲ್ಲಿ ದಸರಾ ದಸರಾ ಅಂತ ಒಂದು ಹಾಡು ಇದೆ ನೋಡಿ ಸರ್,
0: ಅಲೆಲೆ ಸವಾರಿ ಅನ್ನುವಂತಹ ಗೀತೆ.
2: ಅಲೆಲೆ ಸವಾರಿ ಅಂತ ಐತಲ್ರಿ ಸರ್, ಹಾಡ್ಬೇಕಾಗಿತ್ತು ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ ಮಲ್ಲಪ್ಪ. ಏನ್ ಮಾಡ್ತೀರ ತಾವು?
2: ನಾವು ರೈತರು ಸರ್.
0: ರೈತರು? ಏನ್ ಹಾಕಿದ್ರಿ ಸಲ ಬೆಳೆ?
2: ಬೆಳೆಗಳು ದಾಳಿಂಬೆ ಹಾಕಿದ್ರಿ ಸರ್ ಹೊಲದಲ್ಲಿ.
0: ದಾಳಿಂಬೆ?
2: ದಾಳಿಂಬೆ, ಆಮೇಲೆ ಒಂದಿಟ್ಟು ಹತ್ತಿ ಹಾಕಿದ್ರಿ ಸರ್. ಆಮೇಲೆ ಒಂದ್ ಸ್ವಲ್ಪ ಮುಸ್ಕಿನ ಸಲ ಹಾಕಿದ್ರಿ, ನೀರಾವರಿ ಐತ್ರಿ ಸರ್ ನಮ್ದು. ಕಪ್ಪು ಭೂಮಿಯಲ್ಲಿ ಕಡಲೆ ಬೀಜ ಹಾಕಿದ್ರಿ ಸರ್.
0: ವೆರಿ ಗುಡ್, ಪ್ರಗತಿಪರ ರೈತರು. ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಅಷ್ಟೇ ಅಲ್ಲ, ಎಲ್ಲ ಕಡೆ ಈ ಸರ್ ಹಾಗೆ ಆಗಿರೋದು. ಹೇಗಾಯ್ತು ದಾಳಿಂಬೆ ಫಸಲೆಲ್ಲ?
2: ಏನು ಫಸಲ್ ಈ ವರ್ಷ ಬಿಟ್ಟಿವ್ ಸರ್ ಫಸಲಿಗೆ. ಒಂದ್ ವರ್ಷ ಆಯ್ತು ಸರ್, ಒಂದ್ ಎರಡ್ ವರ್ಷ ಆಯ್ತು ಸರ್ ಹಚ್ಚಿ.
0: ಓಕೆ,
2: ಈಗ ಈ ಸಲ ಮಣ್ಣು ಮಣ್ಣು ಬಿಟ್ಟು ಸರ್ ಫಸಲಿಗೆ.
0: ನೀರಾವರಿ ಇರೋದ್ರಿಂದ ಸ್ವಲ್ಪ ನೀವು ಹೌದೌದು ನೀರಾವರಿ ಇರೋದ್ರಿಂದ ಚೆನ್ನಾಗಿ ಬಳಸ್ಕೊಂಡಿದ್ರ, ಅದೇ ಖುಷಿ ಆಯ್ತು. ಹೌದೌದು, ಎಲ್ಲರೂ ಬೋರ್ ತೆಗಿಸ್ತಾನೆ ಇದ್ರೆ ನೀರ್ ಎಷ್ಟಂತ ಬರುತ್ತೆ ಪಾಪ. ಹೌದೌದು, ಮುಂದಿನ ಸರಿ ಮಳೆ ಸರಿಯಾಗಿ ಬರ್ಲಿ ಅಂತ ಆಶಿಸೋಣ. ನಾವು ಕರೆ ಮಾಡಿದ್ದಕ್ಕೆ ಧನ್ಯವಾದ ಮಲ್ಲಪ್ಪ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
2: ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.

0: ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತನಾಡುವಂತಹ ಸಮಯದಲ್ಲಿ ನಾನಿದ್ದೀನಿ. ಮುಂದಿನ ಕರೆಯನ್ನ ನೋಡೋಣ. ಹಲೋ
1: ಸರ್,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಾನು ಕರುಣಾಕರ್ ಸರ್, ಮುಂಬೈಯಿಂದ.
0: ಕರುಣಾಕರ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ಹೇಗಿದೆ ಮುಂಬೈ, ಹೇಗಿದೆ ನಮ್ಮ ಕನ್ನಡ ಕಲರವಲ್ಲಿ?
1: ತುಂಬಾ ಸೆಕೆ ಸರ್, ಈಗಲೇ ಮೇ ಫೀಲ್ ಆಗ್ತಾ ಇದೆ. ಕನ್ನಡ ಕಲರವ ಅಂದ್ರೆ ಎಲ್ಲೋದ್ರು ನಮ್ಮ ಕುಂದಾಪುರ ಕನ್ನಡ, ಕುಂದಾಪುರ ಮಾತಾಡಿದವರು
0: ಕುಂದಾಪುರ
1: ನೋಡಿದ್ರು
0: ಭಾಷೆ ಎಲ್ಲ ಬದುಕದು,
1: ಭಾಷೆ ಎಲ್ಲ ಬದುಕ.
0: ಎಲ್ಲಿ ಮಂಗಳೂರು ನೀವು? ಹಾಗಾದ್ರೆ ಉಡುಪಿ ಕುಂದಾಪುರ?
1: ಕುಂದಾಪುರ ಸರ್, ಕುಂದಾಪುರ.
0: ಎಲ್ಲಿ ಕುಂದಾಪುರ? ಕುಂದಾಪುರ
1: ಉಪ್ಪುಂದ, ಉಪ್ಪುಂದ ಬೀಜೂರು.
0: ಓಕೆ ಓಕೆ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಹಾಲು ಜೇನಿಂದ, ನಾಲ್ಕನೇ ಸಾಲ ಜೀರಿಗೆ ತುಪ್ಪ, ಮೂರನೇ ಸಾಲ ಬೆಳೆಗಳು, ಅಲ್ಲಿ ನೋಡಪ್ಪ ಬೆಳೆ ಹಾಕರಪ್ಪ, ನೀರ್ ಕುದಿತೆ.
0: ಅದು ಹಾಲು ಜೇನು ಸಿನಿಮಾದಲ್ವಲ್ಲ? ಹಾಯಾಗಿ ಕುಳಿತಿರು ನೀನು. ನೀವು ಕೇಳ್ತಿರೋದು ಪರಮೇಶಿ ಪ್ರೇಮ ಪ್ರಸಂಗ ಅನ್ಸುತ್ತೆ.
1: ಹಾಡೋದೇ ಆಗಿದ್ರೆ ನಾನು ಚಿತ್ರ ತಪ್ಪಾಗಿ ಹೇಳಿದೆ.
0: ಹೌದಾ, ಖಂಡಿತ ಪ್ರಸಾರ ಮಾಡೋಣ. ಧನ್ಯವಾದ. ಏನ್ ಮಾಡ್ತಿರತ್ತ ಮುಂಬೈನಲ್ಲಿ?
1: ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್.
0: ಹೌದಾ, ಉಪ್ಪಿಲ್ಲ ಮೆಣಸಿಲ್ಲ ಈ ಒಂದು ಗೀತೆ. ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬನ್ನಿ ಕುಂದಾಪುರ ಬಂದಾಗೆಲ್ಲ.
1: ಕಾಲ್ ಸಿಕ್ಕಿದ್ದಕ್ಕೆ
0: ಬಹಳ ಖುಷಿ ಆಯ್ತು ನನಗೂ ನಿಮ್ ಜೊತೆ ಮಾತನಾಡಿ. ಧನ್ಯವಾದ.
1: ಓಕೆ, ಧನ್ಯವಾದ.
0: ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಬರೋಣ.

0: ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ, ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ

ಸ್ನೇಹಿತರೆ, ಈಗಾಗಲೇ ಕರೆಯನ್ನು ಮಾಡಿದರೆ ದಯವಿಟ್ಟು ನಿಮ್ಮ ಇತರೆ ಸ್ನೇಹಿತರಿಗೂ ಅವಕಾಶವನ್ನು ಮಾಡಿಕೊಡಿ. ಯಾಕಂದರೆ ಅವರು ಸಹ ಕರೆಯನ್ನು ಮಾಡಲಿ, ಅವರ ಮೆಚ್ಚಿನ ಗೀತೆಯನ್ನು ಕೇಳಲಿ. ಈಗ ಒಂದು ಗೀತೆಯನ್ನು ಕೇಳಿ ಬರೋಣ. ಈ ಗೀತೆಯ ನಂತರ ಮತ್ತೆ ನಿಮ್ಮ ಕರೆಗಳನ್ನ ತೆಗೆದುಕೊಂಡು ಮಾತಾಡೋದಕ್ಕೆ ಆರಂಭ ಮಾಡೋಣ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. 0802-237-7799, 0802-237-7799.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿನ ವಿದ್ಯುತ್ ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವ ಮುಂದಿನ ಕರೆಯನ್ನು ನೋಡುವಂತಹ ಸಮಯ. ಹಲೋ
1: ಸರ್,
0: ನಮಸ್ತೆ. ಯಾರು, ಎಲ್ಲಿಂದ?
1: ಸರ್, ಸ್ವರೂಪ್ ಲೋಕೇಶ್ ಅಂತ, ಕುಣಿಗಲಿಂದ. ಸರ್,
0: ಸ್ವರೂಪ್ ಲೋಕೇಶ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
0: ಯಾವ ಗೀತೆಯನ್ನ ಪ್ರಸಾರ ಮಾಡೋದು ತಮಗೋಸ್ಕರ?
1: ರಾಮಕೃಷ್ಣ ಅವರು ಹುಟ್ಟುವ ಹಬ್ಬ ಇವತ್ತು, ಅವರು ನೆನಪದಿ ನೆನಪಲ್ಲಿ ಒಳ್ಳೆಯದೇ ಯಾವ್ದೋ ಒಂದು ಚಿತ್ರದ ಗೀತೆ,
0: ಅವರ ಅಭಿನಯದ ಯಾವ್ದಾದ್ರು ಒಂದು ಗೀತೆ ಇಷ್ಟ ನಿಮ್ಗೆ?
1: ಹ್ಞೂ ಸರ್,
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತಿರತ್ ತಾವು?
1: ಸರ್, ಟೈಲರ್ ಅಂಗಡಿ ಇಟ್ಕೊಂಡಿದ್ದೀನಿ ಸರ್.
0: ಓ ಸೂಪರ್. ಏನ್ ಸ್ಪೆಷಲ್, ಯಾವ್ದ್ರಲ್ಲಿ ನೀವು ಎಕ್ಸ್ಪರ್ಟ್?
1: ಜೆಂಟ್ಸ್ ಟೈಲರ್ ಸರ್.
0: ಹೌದಾ? ಹೇಗಿದ್ದಾರೆ ಕಸ್ಟಮರ್ಸ್ ಎಲ್ಲ?
1: ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಾವು ಒಂದು 30 ಇಯರ್ಸ್ ಆಯ್ತು ಸರ್ ಅಲ್ಲಿ ಅಂಗಡಿ ಮಾಡಿ. ನಮ್ದು ಸ್ವಂತ ಊರ್ ಬಂದು ತುಮಕೂರು ಹತ್ರ ಬಿತ್ತನ್ ಕುರ್ಕಿ ಅಂತ, ಇಲ್ಲಿ ಬಂದು ಅಂಗಡಿ ಮಾಡ್ಕೊಂಡಿದ್ದೀವಿ ಸರ್.
0: ಹೌದಾ? ತುಮಕೂರು ಹತ್ರದಿಂದ ಹೋಗಿ ಅಲ್ಲಿಗೆ. ಓಕೆ, ಧನ್ಯವಾದ. ಒಂದು ಗೀತೆ ಬರುತ್ತೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವ ಗೀತೆಯನ್ನ ಹಾಕೋದು.
1: ರಾಮಕೃಷ್ಣ ಅವ್ರದ್ದು ತುಂಬಾ, ಪಡುವರಳ್ಳಿ ಪಾಂಡವ್ರದ್ದು ಚೆನ್ನಾಗಿ ಹಾಡಿದೆ, ಹೇಳ್ತಾ ಇರ್ತೀನಿ ಯಾವ್ದಾದ್ರು ಸರಿ.
0: ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕರೆಯನ್ನ ಮಾಡ್ತಾ ಇರಿ, ಕೇಳ್ತಾ ಇರಿ.
1: ನಿರೂಪಣೆ ಮಾಡ್ಕೊಡ್ತೀರಾ ಸರ್?
0: ಥ್ಯಾಂಕ್ ಯು. ನೀವು ಅಷ್ಟು ಪ್ರೀತಿಯಿಂದ ಕೇಳ್ತಿರಲ್ಲ, ಅದೇ ಬ್ಯೂಟಿ. ಧನ್ಯವಾದ.
1: ನಾನು ಕರೆ ಮಾಡ್ತಿರ್ಲಿಲ್ಲ ಜಾಸ್ತಿ, ಯಾಕಂದ್ರೆ ಕೇಳ್ತಿರೋರು ನಮ್ಮ ಹಾಡುಗಳೇ, ಹಳೆ ಹಾಡುಗಳು ತುಂಬಾ ಚೆನ್ನಾಗಿರ್ತವೆ ಅಂತ ಹೇಳಿ ನಾನು ಅದನ್ನೇ ಕೇಳ್ತಾ ಇದ್ದೆ. ಇವತ್ತು ಕರೆ ಮಾಡ್ಬೇಕನ್ನಷ್ಟು ಮಾಡಿದೆ.
0: ಹೌದೌದು, ಯಾಕಂದ್ರೆ ನೋಡಿ ಈಗ ಎಷ್ಟೋ ದಿನ ನೀವು ಮಾಡಿರ್ಲಿಲ್ಲ, ಇವತ್ತು ನೀವು ಮಾಡೋಗಾಯ್ತಾ? ನೀವು ಮಾಡಿದ್ರಿ, ಮಾತಾಡಿದ್ರಿ, ಎಲ್ಲರಿಗೂ ಗೊತ್ತಾಯ್ತು ಈ ತರ ಸ್ವರೂಪ.
1: ಬೆಳಗ್ಗೆಯಿಂದ ನಾವು ಮಾಮೂಲಿ 10 ಗಂಟೆಗೆ ಬಂದ್ರೆ ತಿರ್ಗಾ ಸಂಜೆ 8 ಗಂಟೆವರೆಗೂ ಕೇಳ್ತಾ ಇರ್ತೀನಿ. ಮನೆಗೆ ಹೋದ್ಮೇಲೆ ಪ್ರೇಮ ನೀನಾದ ಕೇಳ್ಬಿಟ್ಟು.
0: ಹಾ ಸರಿ,
1: ತುಂಬಾ ಚೆನ್ನಾಗಿ ಬರುತ್ತೆ.
0: ಹೌದು, ಈಗ ನೋಡಿ ಎಷ್ಟೋ ಜನ ಗೊತ್ತಾಗಿದೆ ನಿಮ್ಮ ಹೆಸರನ್ನ ಕೇಳ್ತಾ ಇದ್ರೆ, ಈಗ ನಿಮ್ಮ ಧ್ವನಿಯನ್ನು ಸಹ ಕೇಳಿದ್ದಾರೆ. ಒಂದು ಒಳ್ಳೆಯ ಗೀತೆಯನ್ನ ಪ್ರಸಾರ ಮಾಡ್ತೀನಿ ಅಮೃತಗಳಿಗೆ ಚಿತ್ರದ್ದು ಕೇಳಿ. ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ನೋಡೋಣ. ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?

0: ಹೆಬ್ಬಾಳಿಂದ ರಮೇಶ್ ಸರ್.
1: ಹೆಬ್ಬಾಳದ ರಮೇಶ್ ಅವರೇ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್. ತಾವು?
1: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
0: ದಾಡಿ ಗಿಡಿ ಎಲ್ಲ ಬಿಟ್ಬಿಟ್ಟಿದ್ದೀರಾ. ಮೊನ್ನೆ ನಿಮ್ಮ ಆಕಾಶವಾಣಿ ಹತ್ರ ನೋಡಿದಾಗ ಚರ್ಚೆ ಮಾಡೋಣಂತಿದ್ದೆ, ನೀವು ಸ್ವಲ್ಪ ಬಿಸಿ ಇದ್ರಿ.
1: ಏನಿಲ್ಲ, ಮಾಮೂಲಿ ಬಿಡೋದು, ಆಗಾಗ ರಿಮೂವ್ ಕೂಡ ಮಾಡೋದು ಅಷ್ಟೇ.
0: ಮಿಸ್ ಇದ್ದರೆ ಫುಲ್ ಮೇಲೆ ತಿರ್ಸ್ಬಿಟ್ಟಿದ್ದೀರಾ.
1: ನೀವೆಲ್ಲರಿಗೂ ಈಗ ಇಂಟ್ ಕೊಡ್ತಿದ್ದೀರಾ ನಾನು ಹೇಗಿದ್ದೀನಿ ಅಂತ. ಇರ್ಲಿ, ಯಾವ ಹಾಡನ್ನ ಪ್ರಸಾರ ಮಾಡೋದು ತಮಗೋಸ್ಕರ?
0: ನಿಮ್ಮನ್ನ ನೋಡಿ ಅವತ್ತು ನನಗೆ ಭಯ ಆಯ್ತು ಸರ್.
1: ಈ ಭಯ ಸರಿ ಇರ್ಲಿ, ಯಾವ ಹಾಡನ್ನ ಹಾಕದ್ ಸರ್ ತಮಗೋಸ್ಕರ ಹೇಳಿ.
0: ನನಗೆ ಕ್ಯಾಬ್ರೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಸರ್.
1: ಯಾವ ಗೀತೆ?
0: ಅಪರಾಧಿ ಚಿತ್ರದಿಂದ ಜುಮ್ ಜಾಲಿಯಾ.
1: ಓಕೆ, ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ರಮೇಶ್ ಅವರೇ.
0: ನಮಸ್ಕಾರ ಸರ್.
1: ಕೇಳ್ತಾ ಇರಿ. ನಮಸ್ಕಾರ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನಾ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಅವರೇ, ಹೇಗಿದ್ದೀರಾ?
1: ಆರಾಮದಿಂದ ಸರ್. ತಾವ್ ಆರಾಮದ್ರಿ?
0: ನಾನು ಆರಾಮಿದ್ದೀನಿ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ಸರ್, ಚಿತ್ರ ಹೆಸರು ಬೆಸುಗಿರಿ.
0: ಆಹಾ,
1: ಟೈಟಲ್ ಸಾಂಗ್ ರೀ. ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ, ಆ ಸಾಂಗ್. ಸಾಹಿತ್ಯ ಸಂಗೀತ ಎಲ್ಲ ಚೆನ್ನಾಗಿದ್ರಿ, ಒಟ್ಟು ಹಾಡು ವಸಂತ ಸೂಪರ್ ಅದ್ರಿ, ಅದ ಹಾಡನ್ನ ಕೇಳ್ಬೇಕಂತೇಳಿ ಆಸೆ ರೀ ಸರ್.
0: ಓಕೆ ಓಕೆ, ಶಿವಲಿಂಗ ಅವ್ರೆ, ಏನ್ ಮಾಡ್ತೀರ ತಾವು?
1: ಓಕೆ ಸರ್,
0: ಏನ್ ಮಾಡ್ತೀರ ತಾವು ಅಂತ ಕೇಳ್ದೆ.
1: ಹಲೋ,
0: ಏನ್ ಮಾಡ್ತೀರ?

0: ಇರುತ್ತಾವು?
1: ನಾ ಸರ್ ಇಲ್ಲಿ ಸ್ಟಡಿ ಸಂಬಂಧ ಓದ್ತಾ ಇದ್ದೇನೆ ಸರ್. ನವೆಂಬರ್ ದಾಗ ಮುಂದಿನ ಎಕ್ಸಾಮ್ ಅದಾವ್ರಿ, ಮುರಾಜಿ ಸ್ಕೂಲ್ ನೊಳಗೆ ಎಕ್ಸಾಮ್ ಅದಾವ್ರಿ ಸರ್. ಟೀಚರ್ ಪೋಸ್ಟ್ ಅದಕ್ಕೆ ಓದ್ತಾ ಇದ್ದೇನೆ, ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ರೀ.
0: ಓಕೆ ಓಕೆ, ಆಲ್ ದಿ ಬೆಸ್ಟ್.
1: ಬಂದಾಗ ರೆಡಿ ಕೇಳ್ತೇನೆ.
0: ಓಕೆ ಓಕೆ, ಆಲ್ ದಿ ಬೆಸ್ಟ್ ನಿಮ್ಮ ಪ್ರಿಪರೇಷನ್ಸ್ ಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಓಕೆ ಓಕೆ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೊನೆಯ ಕರೆಯನ್ನು ನೋಡೋಣ ಬನ್ನಿ. ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಮೇಘರಾಜ್ ಅಂತ.
0: ಸಂತೋಷ್ ಅವರೇ, ಹೇಗಿದ್ದೀರಾ? ಯಾವೂರು?
1: ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ
1: ಸರ್? ನಾವು ಗದಗ ಜಿಲ್ಲೆಯಿಂದ, ಲಕ್ಷ್ಮೇಶ್ವರ ತಾಲೂಕು, ಶಿಗ್ಲಿ ಗ್ರಾಮ. ಎಲ್ಲರಿಂಗ್ ಕೆಲಸ ಮಾಡ್ತಾ ಇದೀವಿ.
0: ಹೌದಾ?
1: ಓಕೆ ಸರ್.
0: ಕೆಲಸದ ಬಗ್ಗೆ ನಮ್ಮ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅದೇ ಖುಷಿ.
1: ಕೇಳ್ತಾ ಸರ್, ಕೇಳ್ತಾ ಚೆನ್ನಾಗಿ ಹಾಡು ಬರುತ್ತೆ, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಎಲ್ಲ ಖುಷಿ ಆಗತ್ತೆ.
0: ಓಕೆ, ಹೀಗೆ ಖುಷಿಯಾಗಿರಿ, ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ನಿಮ್ದು. ವೆಲ್ಡಿಂಗ್ ಎಲ್ಲ ನಿಮ್ಮ ಮೆಚ್ಚಿನ ಗೀತೆ ಯಾವುದು? ಕಾಲ ಮತ್ತೊಮ್ಮೆ ಅಲ್ಲ?
1: ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ಕಿಲಾಡಿಗಳ ಪಿಕ್ಚರ್.
0: ಖಂಡಿತ ಖಂಡಿತ ಪ್ರಸಾದ್.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇದುವರೆಗೂ ಕರೆಗಳನ್ನು ಮಾಡಿ ನಿಮ್ಮ ಗೀತೆಗಳನ್ನು ಕೇಳಿದ್ರು ಸ್ನೇಹಿತರೆ. ಇದಾಗಿತ್ತು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಕರೆ ಮಾಡಿ ಭಾಗವಹಿಸಿದಂಥ ನಿಮಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರಿಗೆ ತಮಿಳುನಾಡು ಸರ್ಕಾರ ನೀಡಿದ್ದ ಮೀಸಲಾತಿ ಸೌಲಭ್ಯವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ದೇಶದಲ್ಲಿ ಡಾಟಾ ಸೆಂಟರ್ಗಳ ಸುಸ್ಥಿರ ಬೆಳವಣಿಗೆಗೆ ಯೋಜನೆ ರೂಪಿಸಲು ರಾಜ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ನೀತಿ ಆಯೋಗ ಫ್ರಾಂಟಿಯರ್ ಟೆಕ್ ಹಬ್ ಡೇಟಾ ಸೆಂಟರ್ ಮೌಲ್ಯಮಾಪನ ಚೌಕಟ್ಟು ಬಿಡುಗಡೆ ಮಾಡಿದೆ. ಇದು ಕೃತಕ ಬುದ್ದಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಬೆಂಬಲ ನೀಡಲಿದೆ. ಭಾರತ ತನ್ನದೇ ಆದ ರಕ್ಷಣಾ ಉತ್ಪನ್ನಗಳನ್ನು ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಜ್ಯ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಹಾಗೂ ಅವರ ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧನ್ಯವಾದ ಸಲ್ಲಿಸಿದ್ದಾರೆ. ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮುಕ್ತಾಯದ ಹಂತಕ್ಕೆ ತಲುಪಿದ್ದು ಪ್ರಮುಖ ಸಮಸ್ಯೆಗಳು ಈಗಾಗಲೇ ಬಗೆಹರಿದಿವೆ. ಸೀಮಿತ ಮಾತುಕತೆಗಳು ಮಾತ್ರ ಮುಂದುವರೆದಿವೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆಗ್ರಿಯೋಗೋರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಹೊಸನಗರ ತಾಲೂಕುಗಳಲ್ಲಿ ಸೇರ್ಪಡೆಗೊಳಿಸಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿವೆ. ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವೀಕ್ಷಣೆ ನಡೆಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಮಾಜಿ ರಾಷ್ಟಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಮೌಂಟೇನ್ ಗ್ರೋದ ಬುಡ್ವಾದಲ್ಲಿ ಇದೇ 18ರಂದು ಪ್ರಾರಂಭವಾಗಲಿರುವ 19 ವರ್ಷದೊಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಎರಡನೇ ಆವೃತ್ತಿಯಲ್ಲಿ 18 ಸದಸ್ಯರ ಭಾರತೀಯ ಬಾಕ್ಸಿಂಗ್ ತಂಡ ಸ್ಪರ್ಧಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಗ್ಯಾರಂಟಿ ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಜಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
1: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
2: 10 ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು.
4: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೆಲವು ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದೆ, ನೋಡುವಂತ ಸಮಯ ಕೂಡ. ಸಂದೇಶಗಳನ್ನ ಒಮ್ಮೆ ನೋಡಿ ಬಂದು ಬಣ್ಣಿಸ್ತಿದ್ರೆ ವರಲಕ್ಷ್ಮಿ ಅವರು ಪುಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೆ ಯಾರಿದ್ದು, ರೇಖಾ ಅವರು ಯಲಹಂಕದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೆ ಯಾರಿದು, ಸವಿತಾ ಈಶ್ವರ್ ಅವರ ಸಂದೇಶ, ಹಾಗೆ ಸವದತ್ತಿಯಿಂದ ಪ್ರಸನ್ನ ಅವರ ಸಂದೇಶ, ಹಲಸೂರಿನ ರಾಜೇಶ್ ಅವರ ಸಂದೇಶ, ರಾಮಕೃಷ್ಣ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ, ಮತ್ತು ಅವರು ಯಾವಾಗಲೂ ನಗುತ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ರಾಣಿಯವರು ಹಳೆಬೀಡಿನಿಂದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾಹಿತಿ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕೌಸಲ್ ಅವರು ಬನಶಂಕರಿಯಿಂದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೆ ಯಾರಿದು, ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರ ಸಂದೇಶ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ಚಿತ್ರದುರ್ಗ ತಾಲೂಕಿನಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಹಜ ಅಭಿನಯದ ನಟ ರಾಮಕೃಷ್ಣ ಮಾನಸ ಸರೋವರ ಚಿತ್ರದ ಚಂದ ಚಂದ ಹಾಡಿನ ಶೂಟಿಂಗ್ಗೆ ನಮ್ಮೂರ ಸಿರುಗುಪ್ಪಗೆ ಬಂದಾಗ ನೋಡಿ ಮಾತಾಡಿಸಿದ್ದೆ. ಬಬ್ರುಹಾನ ಚಿತ್ರದಲ್ಲಿ ಕೃಷ್ಣನಾಗಿ ಅಣ್ಣನವರ ಜೊತೆಯಲ್ಲಿ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ನವೋದಯ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು, ನವೀನ್ ಕಾವ್ಯ ವಿವಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಯಕುಮಾರ್ ದಾಸನಹಳ್ಳಿಯಿಂದ ಯಾರಿದು, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ. ಹಾಗೆ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀದೇವಿ ಅವರು ಬೀರೂರಿನಿಂದ. ಹಾಗೆ ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ. ಮಾಧವನ್ ಅವರು ಚೆನ್ನೈಯಿಂದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಎ ಮನೋಹರ ನಾಗಶೆಟ್ಟಿ ಅವರ ಸಂದೇಶ ಬಂದಿದೆ. ಅರ್ಪಿತ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಪ್ರಶ್ನೆಗೆ ನೀವೇ ಒಂದು ಗೆಸ್ಸಸ್ಸಲ್ಲಿ ಉತ್ತರವನ್ನು ಕಂಡುಕೊಳ್ಳಿ. ಹಾಗೆ ಯಾರಿದು, ವಂಶ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಯಾರಿದು, ನಂಬರ್ ಎಂಡಿಂಗ್ 06240 ಇವರ ಸಂದೇಶ. ಸ್ವರೂಪ್ ಲೋಕೇಶ್ ಅವರ ಸಂದೇಶ ಬಂದಿದೆ. ನನಗೆ ತುಂಬ ಸಂತೋಷ ಆಯಿತು, ಎಷ್ಟೋ ದಿನಗಳು ಕಾಲ್ ಮಾಡಿದರೂ ಸಿಗ್ತಾ ಇರಲಿಲ್ಲ. ಇಂದು ನವರಾತ್ರಿಯಲ್ಲಿ ಸಿಕ್ಕಿತು ನಿಮ್ಮ ಜೊತೆ ಆಕಾಶವಾಣಿಯಲ್ಲಿ ಮಾತನಾಡಿದ್ದು, ಅವಿಸ್ಮರಣೀಯ ದಿನ ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ. ಹಾಗೆ ಯಾರಿದು, ರಾಘವೇಂದ್ರ ಕುಂದಾಪುರ ಇವರ ಸಂದೇಶ ಬಂದಿದೆ. ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿ, ಖಂಡಿತ ನಿಮಗೆ ಕರೆ ಸಿಗುತ್ತೆ ಸ್ನೇಹಿತರೆ.

0: ಸ್ಟುಡಿಯೋ ಸಮಯ 1:10 ಆಗಲಿದೆ ಸ್ನೇಹಿತರೆ, ವಾರ್ತೆಗಳನ್ನು ಕೇಳ್ತೀರಾ. ಈಗ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಜೆ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟೆನೆಗ್ರೋದ ಬುಡ್ವಾದಲ್ಲಿ ಇದೇ 18 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2 ಆವೃತ್ತಿ ಆರಂಭ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳ 2026 ಉದ್ಘಾಟಿಸಲಿದ್ದಾರೆ. ದೆಹಲಿ ಎನ್ಸಿಆರ್ ಹೊರಗೆ ಇಂತಹ ರಾಷ್ಟ್ರಮಟ್ಟದ ಮೇಳ ನಡೆಯುತ್ತಿರುವುದು ಇದೇ ಮೊದಲು. ವಿಜಯವಾಡದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಸರಸ್ ಮೇಳ 2026 ದೇಶದಾದ್ಯಂತ ಇರುವ ಸ್ವಸಹಾಯ ಗುಂಪುಗಳ ಗ್ರಾಮೀಣ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು, ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಮತ್ತು ತಮ್ಮ ಜೀವನೋಪಾಯವನ್ನು ಬಲಪಡಿಸಿಕೊಳ್ಳಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಂಧ್ರಪ್ರದೇಶ ಸರ್ಕಾರದ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವಂತಹ ಈ ಮೇಳದಲ್ಲಿ ಸುಮಾರು 1500 ಮಹಿಳಾ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳು ಭಾಗಿಯಾಗುತ್ತಿದ್ದಾರೆ. ಇಲ್ಲಿನ 650 ಹೆಚ್ಚು ಮಳಿಗೆಗಳಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಸಾವಯವ ಉತ್ಪನ್ನ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ. ಈ ಮೇಳದಲ್ಲಿ ಪ್ರಾದೇಶಿಕ ಖಾದ್ಯ, ಸಾಂಪ್ರದಾಯಿಕ ಕಲೆಗಳ ನೇರ ಪ್ರದರ್ಶನ ಮತ್ತು ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಆನ್ಲೈನ್ ಮಾರುಕಟ್ಟೆಯ ಕುರಿತಾದಂತಹ ತರಬೇತಿ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ರಾಷ್ಟ್ರೀಯ ಸರಸ್ ಮೇಳವು ಲಖ್ಪತಿ ದೀದಿ ಉಪಕ್ರಮವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಮಹಿಳೆಯರು ಸುಸ್ಥಿರ ಆದಾಯವನ್ನು ಗಳಿಸಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಿದರು. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದ ಹನು ಖಾಲ್ಸ್ಲಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಿದರು. ಲೇಹ್ನ ಸಿಂಧುಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಮತ್ತು ಪ್ರಾಜೆಕ್ಟ್ ಹಿಮ್ ಸರೋವರ್ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದಂಥ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟ್ರಕ್ಕೆ ಸಮರ್ಪಿಸಿದರು. ಭಾರತ ತನ್ನದೇ ಆದ ರಕ್ಷಣಾ ಉತ್ಪನ್ನಗಳನ್ನು ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಟೈಮ್ಸ್ ನೌ ಡಿಫೆನ್ಸ್ ಕಾನ್ಕ್ಲೇವ್ 2026 ಮಾತನಾಡಿದ ಸಚಿವರು, 2013-14 ಕೇವಲ 600

0: 56 ಕೋಟಿ ರೂಪಾಯಿಗಳಷ್ಟಿದ್ದಂತಹ ಭಾರತದ ರಕ್ಷಣಾ ರಫ್ತು 2025-26 ವೇಳೆಗೆ 38,000 ಕೋಟಿ ರೂಪಾಯಿಗಳು ಅಧಿಕಕ್ಕೆ ಏರಿಕೆಯಾಗಿದೆ. ಭಾರತವು ಮದ್ದುಗುಂಡುಗಳ ವಿಷಯದಲ್ಲಿ 90%ಕ್ಕಿಂತ ಹೆಚ್ಚು ಸ್ವಾವಲಂಬನೆಯನ್ನು ಸಾಧಿಸಿದೆ. ಭಾರತೀಯ ಸೇನೆಯ ಬಳಿ ಇರುವಂತಹ 175 ಬಗೆಯ ಮದ್ದುಗುಂಡುಗಳಲ್ಲಿ 159 ಬಗೆಯವು ದೇಶೀಯವಾಗಿ ತಯಾರಿಸಲ್ಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12.5 ವರ್ಷಗಳಲ್ಲಿ ರಕ್ಷಣಾ ವಲಯವು ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸಿಕೊಂಡಿರುವುದಲ್ಲದೆ ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯತಂತ್ರದ ಬದಲಾವಣೆಯನ್ನು ಕೂಡ ಕಂಡಿದೆ. ಸರ್ಕಾರವು ಅಂತಹ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಇದು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುತ್ತದೆ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು ಯಾವುದೇ ಸವಾಲನ್ನು ಎದುರಿಸಲು ಸಂಪೂರ್ಣ ಸನ್ನದ್ಧವಾಗಿವೆ. ಭಾರತದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡ ಬಹುತೇಕ ಭಯೋತ್ಪಾದಕರನ್ನು ಅವರು ಶಸ್ತ್ರ ಹಿಡಿದ 1 ವರ್ಷದ ಒಳಗಾಗಿಯೇ ಭದ್ರತಾ ಪಡೆಗಳು ನಿರ್ಮೂಲನೆ ಮಾಡಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿಗೆ ಮಹಿಳೆಯರ ಕೊಡುಗೆಯನ್ನು ಗುರುತಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಮಟ್ಟದ ಮಹಿಳಾ ಕಿಸಾನ್ ದಿವಸ್ 2026 ಆಚರಣೆ ಮಾಡಲಾಗುತ್ತಿದೆ. ಭಾರತದ ಕೃಷಿ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವಂತಹ ಮಹಿಳೆಯರು ಬಿತ್ತನೆ, ನಾಟಿ ಮತ್ತು ಕೊಯ್ಲು ಮಾಡುವಿಕೆಯಿಂದ ಹಿಡಿದು ಜಾನುವಾರು ನಿರ್ವಹಣೆ, ಬೀಜ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯವರೆಗೆ ಹಲವಾರು ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜೀವ ವೈವಿಧ್ಯ ಸಂರಕ್ಷಣೆ, ಉದ್ಯಮಶೀಲತಾ ಉಪಕ್ರಮ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಮಹಿಳೆಯರು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತಾರೆ ಮತ್ತು ಕೃಷಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ಕೃಷಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮಹಿಳಾ ರೈತರ ಪಾತ್ರ ಎಂಬ ವಿಷಯ ಹೊಂದಿರುವಂತಹ ವಿಶ್ವಸಂಸ್ಥೆಯ ಅಂತಾರಾಷ್ಟೀಯ ಗ್ರಾಮೀಣ ಮಹಿಳೆಯರ ದಿನದೊಂದಿಗೆ ಈ ಕಾರ್ಯಕ್ರಮವು ಹೊಂದಿಕೆಯಾಗುತ್ತದೆ ಎಂದು ಸಚಿವಾಲಯ ಹೇಳಿದೆ. ಭಾರತೀಯ ಕೃಷಿಯನ್ನು ಹೆಚ್ಚು ಉತ್ಪಾದಕ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡುವುದು ಮಹಿಳಾ ರೈತರ ಕೊಡುಗೆ ಎಂದು ಅದು ಮತ್ತಷ್ಟು ಒತ್ತಿ ಹೇಳಿದೆ. ಕೃಷಿ ಆಹಾರ ವ್ಯವಸ್ಥೆಗಳಿಗೆ ಅವರ ಕೊಡುಗೆಯನ್ನು ಗುರುತಿಸಲು ಜಾಗತಿಕ ವೇದಿಕೆಯನ್ನು ಒದಗಿಸಲು ವಿಶ್ವಸಂಸ್ಥೆಯು 2026 ಅಂತಾರಾಷ್ಟೀಯ ಮಹಿಳಾ ರೈತ ವರ್ಷ ಎಂದು ಘೋಷಣೆ ಮಾಡಿದೆ ಎಂದು ಸಚಿವಾಲಯ ಹೇಳಿದೆ. ಕೃಷಿಯಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಹೆಚ್ಚಿಸುವ ಮತ್ತು ಸಂಪನ್ಮೂಲ, ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಬೆಂಬಲಕ್ಕೆ ಅವರ ಪ್ರವೇಶವನ್ನು ಬಲಪಡಿಸುವ ಅಗತ್ಯವನ್ನು ಘೋಷಣೆಯು ಪ್ರತಿಪಾದಿಸಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ವಿಸ್ತರಣಾ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುವುದು. ಕೃಷಿ ಪ್ರಗತಿ ಮತ್ತು ಗ್ರಾಮೀಣ ಸಮೃದ್ಧಿಯನ್ನು ಸಾಧಿಸುವಲ್ಲಿ ಮಹಿಳಾ ಸಬಲೀಕರಣದ ಮಹತ್ವದ ಮೇಲೆ ಕೇಂದ್ರೀಕರಿಸುವ ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು ಮತ್ತು ಇತರ ಪಾಲುದಾರರು ಜೊತೆಗೆ 50-100 ಮಹಿಳಾ ರೈತರು ಭಾಗಿಯಾಗಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ JAY ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ JAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ 40%ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರುತಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಜೂನ್ 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92 ಕೋಟಿ ಮೌಲ್ಯದ 12,69 ಲಕ್ಷ ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಆಯುಷ್ಮಾನ್ ವಂದನಾ ಕಾರ್ಡ್ ಆದಾಯದ ಮಿತಿಯಿಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಮಾಂಟಿನ ವಿರುದ್ಧ ಬುಡ್ವಾದಲ್ಲಿ ಇದೇ 18ರಂದು ಪ್ರಾರಂಭವಾಗಲಿರುವ 19 ವರ್ಷದ ಒಳಗಿನವರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಲ್ಲಿ 18 ಸದಸ್ಯರ ಭಾರತೀಯ ಬಾಕ್ಸಿಂಗ್ ತಂಡವು ಸ್ಪರ್ಧಿಸಲಿದೆ. 2 ವರ್ಷಗಳ ಹಿಂದೆ ಅಮೆರಿಕದ ಕೊಲೊರಾಡೋದಲ್ಲಿ ನಡೆದಂತಹ ಚೊಚ್ಚಲ ಆವೃತ್ತಿಯಲ್ಲಿ ಇಂಗ್ಲೆಂಡ್ನ ನಂತರ 2ನೇ ಸ್ಥಾನವನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದಂತಹ ಭಾರತ ಈ ಬಾರಿಯ ಟೂರ್ನಿಯಲ್ಲಿಯೂ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ಕಣಕ್ಕೆ ಇಳಿಯುತ್ತಿದೆ. 2024ರ ಈ ಟೂರ್ನಿಯಲ್ಲಿ ಭಾರತದ ತಂಡವು 4 ಚಿನ್ನ 8 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಒಳಗೊಂಡಂತೆ ಒಟ್ಟು 17 ಪದಕಗಳನ್ನು ಗೆಲ್ಲುವ ಮೂಲಕ ಅದ್ಭುತ ಪ್ರದರ್ಶನವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟಿನಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1:22 ಈ ಸಮಯ. ನಮ್ಮ ನಾಡು ಕಾರ್ಯಕ್ರಮದ ಸಮಯ. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ನಮ್ಮ ನಾಡು ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ, ನಮ್ಮ ಭಾಷೆ ಮತ್ತು ಇಲ್ಲಿನ ಜಾಗಗಳ ಕುರಿತು ಮಾತನಾಡುವಂಥ ಒಂದು ಸವಿಯಾದ ಸಮಯ. ಈ ಸಮಯದಲ್ಲಿ ಕನ್ನಡದ ಕುರಿತು ಮಾತನಾಡ್ತಾ ಸಾಗೋಣ, ನಮ್ಮ ನಾಡಿನ ಕುರಿತು ಮಾತನಾಡ್ತಾ ಸಾಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿ ಇಟ್ಕೊಳ್ಳಿ, 9483 0910 29. ಮತ್ತೊಮ್ಮೆ ಹೇಳ್ತೀನಿ, 9483 0910 29. ಇನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಲ್ವಾ. ಅದರಲ್ಲಿ ನಿಮಗೆ ಗೊತ್ತು, ಹುಬ್ಬಳ್ಳಿ ಭಾಷೆ ಬೇರೆ ಥರ, ನಮ್ಮ ಮಂಡ್ಯದ ಭಾಷೆ ಬೇರೆ ಥರ ಇದೆ, ಹಾಗೆ ಕರಾವಳಿಯ ಭಾಷೆ ಬೇರೆ ಥರ ಇದೆ. ಈ ಎಲ್ಲ ಭಾಷೆಗಳ ಮಧ್ಯದಲ್ಲೂ ಸಹ ಒಂದು ಡೈಲೆಕ್ಟ್, ಇದು ಭಾಷೆಗಳ ಒಂದು ವೈವಿಧ್ಯತೆ ಏನಿದೆ ಅದರ ಕುರಿತು ಮಾತನಾಡೋಣ ನಾವು ಇಂದಿನ ಕಾರ್ಯಕ್ರಮದಲ್ಲಿ. ಪ್ರತಿ 22 ಕಿಲೋಮೀಟ್ರಿಗೆ ಭಾಷೆಯ ವೈವಿಧ್ಯತೆ ಚೇಂಜ್ ಆಗುತ್ತೆ. ಈಗ ಒಂದು ಊರಿನಲ್ಲಿ ಹೋಗ್ಲಾ ಬರ್ಲಾ ಅಂತಾರೆ, ಇನ್ನೊಂದು ಕಡೆ ಹೋಗೋಬಾರೋ ಅಂತಾರೆ, ಮತ್ತೊಂದು ಕಡೆ ಹೋಗುಡ ಬಡ ಅಂತ ಅಂತಾರೆ. ಆದರೆ ಇದರಲ್ಲೇ ಇರುವಂತಹ ಡಿಫ್ರೆನ್ಸಸ್, ಈ ಡಿಫ್ರೆನ್ಸಸ್ ಕುರಿತು ಯಾವ್ಯಾವ ಕಡೆ ಹೇಗಿರುತ್ತೆ ಅನ್ನೋದರ ಕುರಿತು ಮಾತನಾಡೋಣ. ಹಾಗೆ ನಿಮ್ಮ ಊರಿನಲ್ಲಿ ನೀವು ಮಾತನಾಡುವಂಥ ರೀತಿ ಹೇಗಿರುತ್ತೆ ಅನ್ನೋದನ್ನು ಸಹ ನೀವು ಟೈಪ್ ಮಾಡಿ ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಇಂದಿನ ಕಾರ್ಯಕ್ರಮದ ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ.
1: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮ

ಭಾಷಾ ವೈವಿಧ್ಯತೆಯ ಕುರಿತು ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ. ಭಾಷಾ ವೈವಿಧ್ಯತೆ ಕನ್ನಡದಲ್ಲಿ ಉಪಭಾಷೆ ಕನ್ನಡದಲ್ಲಿರುವಂತಹ ಪ್ರಾಂತ್ಯವಾರು ಭಾಷೆಗಳಲ್ಲಿ ವೇರಿಯೇಷನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಅಂದರೆ ನಿಮ್ಮ ಊರಿನ ಭಾಷೆಗಳ ಶೈಲಿಯನ್ನು ನೀವು ಬರೆದು ಕಳಿಸಿ. ವಿಶೇಷವಾಗಿ ಹುಬ್ಬಳ್ಳಿ ಆದರೆ, ನಮ್ಮ ಕರಾವಳಿ ಭಾಗದವರಾದರೆ, ಹಾಗೆ ಚಿತ್ರದುರ್ಗದವರಾದರೆ, ಬಳ್ಳಾರಿಯ ಸ್ನೇಹಿತರಾದರೆ, ಹಾಗೆ ಬೆಂಗಳೂರು ಆದ ಮೇಲೆ ಈ ಕಡೆ ಕೋಲಾರದ ಸ್ನೇಹಿತರು ಸಹ, ನಮ್ಕ ನಿಮ್ಕ ಅಂತ ಮಾತನಾಡುವ ಎಲ್ಲ ಸ್ನೇಹಿತರು ಸಹ ನಿಮ್ಮ ಭಾಷಾ ವೈವಿಧ್ಯತೆಯನ್ನು ಕಳಿಸಿ. ಇಲ್ಲ, ಬೆಂಗಳೂರು ಸಿಂಪಲ್ ಆಗಿ ಹೇಗೆ ಮಾತಾಡ್ತೀವಿ ಅಂದರೆ, ಈಗ ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಕ್ಯಾಶುವಲ್ ಆಗಿ, ನೀವು ಕೇಳ್ತಾ ಇದ್ರೆ ನಮ್ಮ ವಿದ್ ಭಾರತಿ ಆಕಾಶವಾಣಿ, ನಾನು ನಿಮ್ಮ ರೇಡಿ ಮಿತ್ರ ಸಂತೋಷ್, ಹೀಗೆ ಮಾತಾಡ್ತಾ ಇರ್ತೀವಿ. ಏನು ಮಗ, ಹೇಗಿದೆಯಾ, ಚೆನ್ನಾಗಿದೆಯಾ, ಹೀಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾಷೆ. ಇನ್ನು ಬೆಂಗಳೂರಿಂದ ಹಾಗೆ ರಾಮನಗರ ಕಡೆ ಹೋಗ್ತಾ ಇದ್ದಂಗೆ, ಎಲ್ಲ ಮಗ ಹೆಂಗೆ ಇದೆಯಾ, ಚೆನ್ನಾಗಿದೆಯಾ, ಹಿಂಗೆ ಸ್ಟಾರ್ಟ್ ಆಗುತ್ತೆ. ಯಾಕೋ ಎರಡು ಮಿಕ್ಸ್ ಆಗಿರುತ್ತೆ. ಅದೇ ರೀತಿ ರಾಮನಗರದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಮಂಡ್ಯ ಬರುತ್ತೆ. ಮಂಡ್ಯ ಸರೌಂಡಿಂಗ್ ಇಲ್ಲ, ಎಲ್ಲ ಮಗ ಹೆಂಗೆಲ್ಲ ಇದೆಯಾ, ಯಾಕಲ್ಲ, ಈ ಥರ ಭಾಷೆ ವೈವಿಧ್ಯತೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಭಾಷೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಅದು ಆ ಭಾಷೆಗಳ ವೈವಿಧ್ಯತೆ ಹೇಗಿರುತ್ತೆ ಅನ್ನೋದನ್ನು ಸಹ ತಿಳಿಸ್ತೀನಿ. ನಮ್ಮ ಈ ಉತ್ತರ ಕನ್ನಡದ, ಉತ್ತರ ಕರ್ನಾಟಕದ, ಹಾಗೆ ಕರಾವಳಿ ಭಾಗದ ಸ್ನೇಹಿತರು ಮರೆಯದೇನೆ, ಕೋಲಾರದ ಭಾಗದ ಸ್ನೇಹಿತರು ಮರೆಯದೆ, ಯಾರಾದರೂ ನಮ್ಮ ಶೋವನ್ನು ಕೇಳ್ತಾ ಇದ್ರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತನಾಡುವಂಥ ರೀತಿಯನ್ನು ನಿಮ್ಮದೇ ಭಾಷೆಯ ಶೈಲಿಯಲ್ಲಿ ಬರೆದು ಕಳಿಸಿ. ಮತ್ತೊಂದು ಗೀತೆಯ ಕಾಲಾವಕಾಶ ಆಗಿದೆಯ ನಂತರ ಮಾತುಗಳು ಮುಂದುವರಿಯುತ್ತೆ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದಲ್ಲಿ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ, ಕನ್ನಡ ಭಾಷೆಯ ಒಂದು ಪ್ರಾಂತೀಯ ವೈವಿಧ್ಯತೆಯ ಕುರಿತು ಮಾತನಾಡ್ತಿದ್ದೀವಿ. ಹಾಗೆ ಕೆಲವು ಸಂದೇಶಗಳು ಈಗಾಗಲೇ ಬಂದಿದೆ. ನಿಮ್ಮ ಊರಿನಲ್ಲಿ ಮಾತನಾಡುವ ರೀತಿ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ. ಭಾಷೆ ಉಳಿಸು ಹೋರಾಟದ ಮಾತೆಲ್ಲ ಬೇಡ ಈಗ, ಜಸ್ಟ್ ಕೀಪ್ ಇಟ್ ಸಿಂಪಲ್. ಭಾಷಾ ವೈವಿಧ್ಯತೆಯಲ್ಲಿ ಹೇಗಿರುತ್ತೆ, ಹೇಗೆ ಮಾತನಾಡ್ತೀವಿ ನಾವು? ಒಂದು ಕನ್ನಡ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕನ್ನಡವನ್ನು ಒಂದು ಮರವಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರ ಬ್ರ್ಯಾಂಚಲ್ಲಿ ಎಷ್ಟು ವೈವಿಧ್ಯತೆ ಇದೆ. ನಮ್ಮಲ್ಲಿ ಉಪಭಾಷೆಗಳಂತ ತುಳು ಇದೆ, ಹವ್ಯಕ ಕನ್ನಡ ಇದೆ. ಎಲ್ಲ ಉಪಭಾಷೆಗಳ ನಡುವೆ ವಿಶೇಷ ಏನಪ್ಪ ಅಂತ ಅಂದರೆ, ಎಲ್ಲ ಭಾಷೆ ಪ್ರಾಂತ್ಯವಾರು ಭಾಷಾ ವೈವಿಧ್ಯತೆ ತುಂಬಾ ಕಡಿಮೆ. ಭಾಷೆಗೆ ಈ ವೈವಿಧ್ಯತೆ ಇದೆ, ಎಸ್ಪೆಷಲಿ ದ್ರಾವಿಡ ಭಾಷೆಗಳಿಗಿದೆ. ನಮ್ಮಲ್ಲಿದೆ, ಆಂಧ್ರದಲ್ಲಿದೆ, ತಮಿಳಲ್ಲಿದೆ. ಈ ಭಾಷಾ ವೈವಿಧ್ಯತೆ ಇರುವಂಥ ಕೆಲವೇ ಕೆಲವು ಭಾಷೆಗಳಲ್ಲಿ ಕನ್ನಡ ಒಂದು. ವಿಶ್ವಲಿಪಿಗಳ ರಾಣಿ ಅಂತ ವಿನೋಬ ಭಾವೆ ಅವರು ಸುಮ್ಮನೆ ಹೇಳಿಲ್ಲ, ಪ್ರತಿ 22 ಕಿಲೋಮೀಟರ್ಗೆ ಭಾಷಾ ವೈವಿಧ್ಯತೆ ಚೇಂಜ್ ಆಗುತ್ತೆ. ಹಾಗೆ ನಿಮ್ಮ ಊರಿನ ರೀತಿಯಲ್ಲೇ ಮಾತನಾಡೋದಿದ್ರೆ, ಹುಬ್ಬಳ್ಳಿಯ ಕಡೆ ಸ್ನೇಹಿತರು, ಕರಾವಳಿಯ ಕಡೆ ಸ್ನೇಹಿತರು, ಕೋಲಾರದ ಕಡೆ ಸ್ನೇಹಿತರು, ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಭಾಷೆ ಭಾಳ ಚೆನ್ನಾಗಿರುತ್ತೆ. ಆ ಸ್ನೇಹಿತರು ಸಹ ಕರೆ ಮಾಡಿ, ನಮ್ಮ ಮಂಡ್ಯದ ಸ್ನೇಹಿತರು ಸಹ ಕರೆ ಮಾಡಿ ಮಾತನಾಡಿ, ಬೆಂಗಳೂರು ಲೋಕಲ್ ಬಾಯ್ಸು ಸಹ ಕರೆ ಮಾಡಿ ಮಾತನಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡಿಟ್ಕೊಳ್ಳಿ, 0802-32-37-09. 0802-37-09. ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಊರಿನಲ್ಲಿ ನೀವು ಹೇಗೆ ಮಾತಾಡ್ತೀರಾ ಹಾಗೆ ಮಾತನಾಡಬೇಕಾಗುತ್ತೆ. ಮತ್ತೊಂದು ಗೀತೆಯ ಕಾಲಾವಕಾಶ ನಮಗಾಗಿ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಭಾಷಾ ವೈವಿಧ್ಯತೆಯನ್ನು ಮಾತನಾಡ್ತಿದ್ವಿ. ನಾನು ಬೆಂಗಳೂರಿಂದ ಮಂಡ್ಯದವರೆಗೂ ಹೋಗಿದ್ದೆ. ಮಂಡ್ಯ ಬಿಟ್ಟರೆ ಮುಂದೆ ಮಳವಳ್ಳಿ, ಅಲ್ಲಿ ಹೇಗಪ್ಪ ಇರುತ್ತೆ ಅಂತ ಅಂದರೆ ಫ್ರೆಂಡ್ಸ್ ಯೂಶ್ವಲಿ ಅಂಟಮಾನ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ, ಜೊತೆಗೆ ಈ ಯಾಕ್ಲಾ ಬರ್ಲಾ ಅನ್ನೋದನ್ನ ಅವರು ಯಾಕಜ ಬಜ ಓಗಜ ಏನಜ ಈ ಥರ ಅವರು ಭಾಷೆಯನ್ನು ಬಳಸ್ಕೊತಾರೆ. ಇದ್ಯಾಕುಜ ಇಲ್ಲಿದೆ ಈ ಥರ ಬರುತ್ತೆ ಮಾತು. ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ಕೊಳ್ಳೇಗಾಲ ಸರೌಂಡಿಂಗ್, ಕೊಳ್ಳೇಗಾಲ, ಟಿ ನರಸೀಪುರ, ಈ ಗುಂಡ್ಲುಪೇಟೆ ಎಲ್ಲ ಕಡೆ ಹೋಗಿ ಅಲ್ಲಿ ಭಾಷೆ ಹೇಗಂದರೆ ಡಾ ಬಳಸ್ತಾರೆ. ಇಲ್ಲಿ ಲಾ ಬಳಸೋ ಕಡೆ, ನೋ ಬಳಸೋ ಕಡೆ, ಏನೋ ಅನ್ನೋ ಕಡೆಯಲ್ಲಿ ಏನುಡ ಯಾಕಡ ಈ ಥರ ಬರುತ್ತೆ ಭಾಷೆ ವೈವಿಧ್ಯತೆ. ಅದೇ ಕೊಳ್ಳೆಗಾಲದ ಮುಂದೆ ಸ್ವಲ್ಪ ಹೋಗ್ತಿದ್ದಂಗೆ ಏನುಡೈ ಯಾಕುಡೈ ಈ ಥರ ಭಾಷೆ ವೈವಿಧ್ಯತೆ ಇರುತ್ತೆ. ಹೀಗೆ ನೋಡಿ, ಕನ್ನಡದ ಭಾಷೆಯ ವೈವಿಧ್ಯತೆ ಎಷ್ಟು ಚೆಂದ ಅಲ್ವಾ. ಒಂದೇ ಭಾಷೆ, ಒಂದೇ ರೀತಿ, ಒಂದಷ್ಟು ಒಂದು ಎರಡು ಮೂರು ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಆ ಜಿಲ್ಲೆ ಒಳಗಡೆನೆ ಮಾತನಾಡುವಂಥ ರೀತಿ ಎಷ್ಟು ಬೇರೆ ಬೇರೆ ಕಾಣುತ್ತೆ. ಇನ್ನು ನಾವು ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಅಲ್ಲೂ ಹೇಗಿರುತ್ತೆ ಅದ್ರ ಕುರಿತು ಮಾತನಾಡೋಣ. ಹಾಗೆ ಈಗ ಹವ್ಯಕ ಕನ್ನಡದ ಬಗ್ಗೆ ಸ್ವಲ್ಪ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ
1: ಆರ್ ಜೆ ಅಖಿಲ,
0: ಅವರು ನಮ್ಮ ಜೊತೆ ಈಗ ಹವ್ಯಕ ಕನ್ನಡವನ್ನು ಮಾತನಾಡ್ತಾರೆ. ಮಾತಾಡ್ರಿ ಅಖಿಲ ಅವರೇ ಸ್ವಲ್ಪ ಹವ್ಯಕ ಕನ್ನಡವನ್ನು.
1: ಸರ್ ಹಿಂಗೆ ನಿಂಗೆ ಹೇಳಿದ್ರೆ ನಾನು ಹೆಂಗೆ ಮಾತಾಡಲಿ?
0: ಹೆಂಗ ನಾವು ಬೆಂಗಳೂರು ಭಾಷೆಯಲ್ಲೇ ಹೇಳ್ತೀವಿ, ನೀವು ಹಂಗೆ ಹೇಳ್ರಪ್ಪ.
1: ಇದು ದಕ್ಷಿಣ ಕನ್ನಡದ ಹವ್ಯಕ ಭಾಷೆ. ಅನಿಂದು ವಿವಿಧ ಭಾರತಿ ಆನಿವರ್ಸರಿ ಲೆಕ್ಕಲ್ಲಿ ಇಲ್ಲಿ ಬಂದಿತ್ತಿದೆ. ಹಾಗೆ ಸಂತೋಷ್ ಸರ್ ಸ್ಟುಡಿಯೋಗೆ ದಿನಗಳಿ ಬನ್ನಿ ನಿಂಗಳ ಭಾಷೆಯ ಮಾತಾಡಿ ಜನಕ್ಕೂ ಗೊತ್ತಾಗ್ಲಿ ಅಂತ ಹೇಳಿದ್ರು. ಹಂಗೆ ಈಗ ಮಾತಾಡ್ತೆ ಕೂಯ್ತೆ.
0: ಅದೇ ನಿಂಗಳ ಭಾಷೆ ಅಷ್ಟೇ ಅಲ್ಲ, ಅದು ನಮ್ಮೆಲ್ಲರ ಭಾಷೆ. ಹವ್ಯಕ ಭಾಷೆ ಏನ್ ಬ್ಯೂಟಿ ಅನ್ಸುತ್ತೆ ನಿಮ್ಗೆ?
1: ಹವ್ಯಕ ಭಾಷೆಯಲ್ಲಿ ಶಬ್ದಗಳ ಸ್ಫುಟವಾಗಿ ಮಾತಾಡ್ತೀಯ. ಹೇಳಿದ್ರೆ ಈಗ ನೀ ಉಂಟ ಅಂತ ನೀವು ಹೇಳ್ತೀವಿ, ನಾವು ಉಂಟು ಉಂಟು ಅಂತ ಇದ್ದು ಅಂತ ಹೇಳ್ತೀವಿ. ಅದರಲ್ಲಿ ಅದರ ಒಂಚೂರು ಉರುಟ್ಟಾಗಿ ತಕೊಳ್ತೀಯ, ಅದರ ಕಟ್ ಕಟ್ ಮಾಡಿ ಮಾತಾಡ್ತಿಲ್ಯ, ಪೂರ ತಕೊಂಡು ಪೂರ ಮಾತಾಡ್ತೀಯ, ಹಂಗಾವ್ತು ಹಂಗೆ ಹವ್ಯಕ ಭಾಷೆ.
0: ಈ ತುಳು ಇನ್ಫ್ಲುಯೆನ್ಸ್ ಎಷ್ಟಿದೆ ಹವ್ಯಕಗೆ?
1: ತುಳು ಇನ್ಫ್ಲುಯೆನ್ಸ್ ಇದ್ದು ಅದು ಆ ಭಾಷಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಇನ್ಫ್ಲುಯೆನ್ಸ್ ಇದ್ದು. ಆದರೆ ಶಬ್ದಂಗಾಳಿ ಪರ್ಟಿಕ್ಯುಲರ್ ಶಬ್ದಂಗಾಳಿ ಇರ್ತಿಲ್ಲ, ಆದರೆ ಆ ಲೋಕಲ್ ಇದಕ್ಕೆ ಅರ್ಥ ಅಪ್ಪಂಗ ಅರ್ಥ ಆಗುತ್ತೆ ಅಲ್ಲಿ ಮಾತಾಡ್ತಾ.
0: ಈಗ ಅಖಿಲ ಒಂದು ಗೇಮ್ ಅಖಿಲ ಒಂದು ಗೇಮನ್ನು ಆಡೋಣ. ಈಗ ಏನು ಗೇಮಪ್ಪ ಆಡೋದು ಅಂತ ಅಂದರೆ ಒಂದು ಗೇಮ್ ಏನಂತ ತಿಳಿಸ್ತೀನಿ.

0: ಹವ್ಯಕ ಭಾಷೆಯನ್ನು ಈಗ ನಮ್ಮ ಅಖಿಲ್ ಅವರು ಟ್ರೈ ಮಾಡ್ತಾಯಿದ್ರು. ನಾವು ಒಂದು ಈಗ ಒಂದು ಗೀತೆಯನ್ನು ಹವ್ಯಕದಲ್ಲಿ ಪ್ರಯತ್ನ ಮಾಡಿದ್ರೆ ಹೇಗಿರುತ್ತೆ ಅಖಿಲ? ಸರಿ ಆಯಿತು. ನನಗೆ ಹಾಲು ಜೇನು ಸಿನಿಮಾ ಬಹಳ ಇಷ್ಟ, ನಮ್ಮ ಕೇಳುಗರಿಗೂ ಸುಮಾರು ಜನ ಗೊತ್ತಿರುತ್ತೆ. ಅದರಲ್ಲೊಂದು 4 ಸಾಲ ಆಡ್ತೀನಿ, ನೀವು ಅದನ್ನು ಹವ್ಯಕದಲ್ಲಿ ಟ್ರೈ ಮಾಡಿ. ಈ ತಾವರೆ ಮೊಗವೇತಕ್ಕೆ ಮೊಗ್ಗಾದ ಹಾಗೆ ಸೊರಗಿದೆ ಚೆಲುವೆ, ಇಂದೇತಕ್ಕೆ ಈ ಮೌನವು ಈಗೇಕೆ ನೀನಿರುವೆ. ಇಷ್ಟು ಪ್ರಯತ್ನ ಮಾಡಿ ಮೊದಲು. ಈ ತಾವರೆ ಮೊಗವೇತಕ್ಕೆ ಮೊಗ್ಗಾದ ಹಾಗೆ ಸೊರಗಿದೆ ಚೆಲುವೆ,
1: ಮುಖಿನ ಹಾಗೆ ಕಾಣ್ತಾ ಇದ್ದು.
0: ಮತ್ತೊಮ್ಮೆ ಹೇಳ್ತಿ.
1: ಈ ತಾವರೆಯ ಮೋರೆ, ಮುಖ ಅಂದ್ರೆ ಮೋರೆ ಅಂತ, ತಾವರೆಯ ಮೋರೆ ಮೊಗ್ಗಿನ ಹಾಗೆ ಕಾಣ್ತಾ ಇದ್ದು,
0: ಮೊಗ್ಗಾದ ಹಾಗೆ ಸೊರಗಿದ ಚೆಲು,
1: ಮೊಗ್ಗಿನ ಹಾಗೆ ಎಂತ ಬಾಡಿದ್ದು ಹೇಳಿ.
0: ಹಿಂದೇತಕ್ಕೆ ಈ ಮೌನವು,
1: ಹಿಂದೆಂತಕ್ಕೆ ಇಷ್ಟು ಮೌನ ಆಗಿದ್ದೆ ನೀನು,
0: ಹೀಗೇಕೆ ನೀನಿರುವೆ,
1: ಎಂತಕ್ಕೆ ಹಿಂಗಿದ್ದೆ,
0: ಮಾತಾಡಲಿ ಈ ಮೊಗವರಳಿ,
1: ನಿನ್ನ ಮೋರೆ ಹೂವಿನ ಹಾಗೆ ಅರಳಲಿ,
0: ಸಂತೋಷದ ಪರಿಮಳ ಚೆಲ್ಲಿ,
1: ಖುಷಿಯ ಒಂದು ಪರಿಮಳವ ಬೀರ್ಲಿ.
0: ಹವ್ಯಕದಲ್ಲೇ ಹೇಳಿ,
1: ಹವ್ಯಕದಲ್ಲೇ ಖುಷಿಯ ಒಂದು ಪರಿಮಳವ ಬೀರಲಿ,
0: ಹಾಯಾಗಿರು
1: ಹಾಯಾಗಿರು,
0: ಹಾಲು ಜೇನು ಒಂದಾದ ಹಾಗೆ,
1: ಹಾಲು ಜೇನು ಒಂದಾದ ಹಾಗೆ,
0: ನನ್ನ ನಿನ್ನ ಜೀವನ,
1: ಎನ್ನ ನಿನ್ನ ಜೀವನ.
0: ನೋಡಿದ್ರೆ ಸ್ನೇಹಿತರೆ, ಹವ್ಯಕ ಬ್ಯೂಟಿ ಹೇಗಿದೆ ಅಂತ ನಮ್ಮ ಅಖಿಲ್ ಅವರು ತುಂಬಾ, ಅವ್ರವ್ರ ಭಾಷೆಯನ್ನು ಮಾತಾಡೋದಕ್ಕೆ, ಅವರ ಮನೆಯ ಭಾಷೆನ ಮಾತಾಡೋದಕ್ಕೆ ಹೇಗೆ ಕಷ್ಟ ಹೇಳಿ. ಹಾಗೆ ನೀವು ಸಹ ಮಾತನಾಡಿ, ನಮ್ಮ ಕರಾವಳಿ ಸ್ನೇಹಿತರು, ಹುಬ್ಬಳ್ಳಿ ಧಾರವಾಡ ಯಾವುದೇ ಒಂದು ಭಾಗದ ಸ್ನೇಹಿತರಿದ್ರೆ ಕರೆಯನ್ನು ಮಾಡಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡೋಣ. ಓಕೆನಾ? ಮತ್ತೊಂದು ಗೀತೆಯ ಕಾಲಾವಕಾಶ.

0: ನಮ್ಮ ಅಪ್ಪುವರ ವಾಯ್ಸ್ ಎಷ್ಟು ಚೆಂದ ನೋಡಿ, ಮೊದಲನೇದಾಗಿ ಸಿಂಪಲಾಗಿ ಹೇಳ್ತೀನಿ ಅಂತ ಹೇಳಿದ್ರು, ಎರಡನೇ ಬಾರಿ ಧಾರವಾಡ ತ್ರಾಸ ಆಕತಿ ಎಷ್ಟು ಅದ್ಭುತವಾಗಿ ಮಾಡಿದ್ರು, ಅದಾದ ನಂತರ ಧೂಮ್ರಟ್ಟ ಕರಾವಳಿ ಭಾಷೆ ಈ ಗಿಚ್ಚಿಗಿಲಿಗಿಲಿ ನಮ್ಮ ಗದಗ ಹುಬ್ಳಿಯ ಭಾಷೆ ಶೈಲಿಯಲ್ಲಿ ಮಾತನಾಡಿದ್ರು. ಈಗ ನಾವು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ?
1: ನಾನು ನಿಮ್ಮ ರಶ್ಮಿ.
0: ರಶ್ಮಿಯವರು ಇಲ್ಲೇ ಇದ್ದಾರೆ, ನಮ್ಮ ಈ ಭಾಗದ ಹುಡುಗಿ, ಹಳೆ ಮೈಸೂರು ಭಾಗದ ಹುಡುಗಿ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅವರು ನಾರ್ತ್ ಕರ್ನಾಟಕದ ಭಾಷಾ ಶೈಲಿಯನ್ನು ಪ್ರಯತ್ನ ಮಾಡ್ತಾರೆ, ನಾನು ಅವರು ನಾರ್ತ್ ಕರ್ನಾಟಕದ ಭಾಷಾ ಶೈಲಿಯಲ್ಲಿ ಇರುವಂಥ ವೇರಿಯೇಷನ್ಸನ್ನು ನೋಡೋಣ. ರಶ್ಮಿ ಮ್ಯಾಮ್,
1: ಏನು ಮಾಡ್ಲಿಕ್ಕತ್ತೀರಿ ಸಂತೋಷ್?
0: ನಿಮ್ಮ ಜೊತೆ ಮಾತಾಡಿಕತ್ತೀನಿ, ಇನ್ನೇನು ಮಾತಾಡೋದು ನಾವು.
1: ಊಟ
0: ಊಟ ಇನ್ನಿಲ್ರಿಯಪ್ಪ.
1: ಏನು ಊಟಕ್ಕೆ ಏನು ಸ್ಪೆಷಲ್?
0: ಅದಕ್ಕೆ ನಮ್ಮ ಹೋಟ್ಲ್ ಅವ್ರು ಏನ್ ಮಾಡಿದಾರೆ ನೋಡ್ಬೇಕು, ಅವ್ರದ್ದು ಅದೇ ಸ್ಪೆಷಲ್.
1: ಹೆಂಗ್ ನಡೆದದ ಹಬ್ಬ?
0: ಹಬ್ಬ ನಾವಷ್ಟು ಮಾಡೋದಿಲ್ರಿ, ನಾವು ತಿನ್ನೋರಷ್ಟೇ.
1: ಹೌದೇನ, ಉಪವಾಸ ಇಲ್ಲ?
0: ಅವೆಲ್ಲ ಇಲ್ಲಪ್ಪ, ದೇವ್ರಿಗೆ ದೊಡ್ಡಣ್ಣ ಹೇಳ್ತೇನಲ್ಲ, ಊಟ ಮಾಡ್ತೇನೆ, ದೇವ್ರು ಮಾಡ್ತೇನೆ, ಹೊಟ್ಟೆ ಏನಾರ ಹಾಕೊಂಡು ಅವ್ರು ಕೈ ಮುಕ್ಕೊಬಿಡೋದು, ಅಪ್ಪ ಒಟ್ಟಿಗೆ ಹಾಕೋಬಿಡಪ್ಪ ನೀನು ಅಂತ.
1: ಹಿಂಗ್ಯಾಕ ಸಂತೋಷ್, ಇಡೀ ವರ್ಷದಾಗ ತಿಂದಿರ್ತೀವಿ, ಈ ನವರಾತ್ರಿ ಒಳಗೆ 9 ದಿನ ಮಾಡಂಗಿಲ್ಲನ?

0: 9 ದಿನ ಉಪವಾಸ ಇದ್ರೆ ಹೊಟ್ಟೆಗೆ ಬೇಜಾರಾಗಲ್ಲೇನ?
1: ನಿಮ್ ಪ್ರಕಾರ ಈ ನೀವು ಜೋಳದ ರೊಟ್ಟಿ ಆಮೇಲೆ ರಂಜಕ ಜುಣಕ ಇವೆಲ್ಲ ಬಹಳ ಸೇರ್ತದೆ ನಿಮ್ಗೆ?
0: ಸೇರ್ತದೆ. ನಮ್ಮ ಕರ್ನಾಟಕದ ಎಲ್ಲಾ ಭಾಷೆ ಒಂದು ಊರುಗಳ ವೈವಿಧ್ಯತೆಯ ಊಟ ಇಷ್ಟ ನಂಗೆ. ಎಲ್ಲಾ ಊಟವನ್ನು ಟೇಸ್ಟ್ ಮಾಡೋದು ಬಹಳ ಇಷ್ಟ.
1: ಬರಲ್ಲ ನಮ್ಮ ಊರಿಗೆ ಬಹಳ ಚಲೋ ಚಲೋ ಅಡಿಗೆ ಎಲ್ಲ ರುಚಿ ನೋಡಿಸ್ತೀವಿ ನಿಮ್ಗೆ.
0: ಲಗ್ನ ಈಗ ಒಂಡಮ್ಮ, ಈಗ ಹೋಗ್ತಾ ಇರೋಣ. ನಿಮ್ಗೆ ಇಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕದ ಭಾಷೆ ಹೇಗನ್ಸುತ್ತೆ ನಿಮ್ಗೆ ಆ ಭಾಷೆ ಶೈಲಿ?
1: ನಂಗೆ ಭಾಳ ಈ ಭಾಷೆ ಏನದಲ್ಲ ಭಾಳ ಸೇರ್ತದೆ. ಯಾಕಂದ್ರೆ ಅಲ್ಲಿ ಮಂದಿ, ಅಲ್ಲಿ ಹವಾಗುಣ, ಅಲ್ಲಿ ಜೀವನ ಶೈಲಿ ಏನದಲ್ಲ ಅದು ಭಾಳ ಚಂದ ಅನ್ಸ್ತದೆ. ಯಾಕೆಂದ್ರೆ ಯಾರೇ ಹೋಗ್ಲಿ ಅಲ್ಲಿ ಎಷ್ಟು ಆತ್ಮೀಯವಾಗಿ ನೋಡ್ತಾರೆ ಅವ್ರು ಬೇರೆ ಮಂದಿ ಅಂತ ನೋಡಂಗೆ ಇಲ್ಲ. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅದನ್ನು ಚಲೋ ಫಾಲೋ ಮಾಡ್ಲಿಕ್ಕೆ ಹತ್ತಾರ ಅಲ್ಲಿ ಮಂದಿ. ಹಂಗಾಗಿ ನೀವು ಅಲ್ಲಿ ಹೋದ ಕೂಡಲೇ ನಿಮ್ಗೆ ಏನನ್ಸದೆ ನೀವು ಹೊಸಬ್ರು ಹೊರಗಿನವ್ರು ಅನ್ಸಂಗೆ ಇಲ್ರಿ. ಅಷ್ಟೊಂದು ಆತ್ಮೀಯತೆ ಇರ್ತದೆ.
0: ಈಗ ಉತ್ತರ ಕರ್ನಾಟಕ ಅಂದ್ರೆ ಬಳ್ಳಾರಿಲೆ ಒಂದ್ ಕಡೆ ಒಂಥರ ಭಾಷಾ ವೈವಿಧ್ಯತೆ ಇರುತ್ತೆ, ಹಾಗೆ ನೀವು ಬಿಜಾಪುರ ಕಡೆ ಹೋದ್ರೆ ಬೀದರ್ ಕಲಬುರ್ಗಿ ಕಂಪ್ಲೀಟ್ಲಿ ಡಿಫ್ರೆಂಟ್,
1: ಎಲ್ಲ ಬಹಳ ಬಹಳ ಡಿಫ್ರೆಂಟ್ ಇರ್ತಾವೆ. ನಾ ಕಲ್ತಿರೋದು ಧಾರವಾಡ ಕನ್ನಡ ರೀ.
0: ಧಾರವಾಡ ಧಾರವಾಡ ಭಾಷೆ ಅದ್ ಭಾಷೆ ಬ್ಯೂಟಿ ಬಿಡ್ರಿ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದ್ ಕಡೆ ನಮ್ಮ ಧರಾಬೇಂದ್ರೆ ಅವರು, ಯಾರೊಬ್ರು ಕೇಳಿದ್ರಂತೆ ನೀವು ಕನ್ನಡದಲ್ಲಿ ಕವಿತೆ ಚೆನ್ನಾಗಿ ಬರೀತೀರಾ ಅಂತ. ಇಲ್ಲಪ್ಪ, ಕವಿತೆ ಬರೆಯಕ ಕನ್ನಡನ ಚಂದ ಅಂತ ಅದನ್ನ ಧಾರವಾಡ ಭಾಷೆಯಲ್ಲಿ ಹೇಳ್ತಾರೆ ಅವರು, ಅದಿನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಖುಷಿ ಏನಪ್ಪ ಅಂದ್ರೆ ಬಹಳ ಲಿಸ್ನೆಸ್ ನಮ್ಮ ಧಾರವಾಡದ ಕಡೆ.
1: ಹೌದು, ನಾವು ಉತ್ತರ ಕರ್ನಾಟಕ ಒಳಗಿನ ಬಹಳ ನಮ್ಮ ಲಿಸ್ನೆಸ್ ಅತಿ ರೇಡಿಯೋ ಅಂದ್ರೆ ಬಹಳ ಇಷ್ಟಪಟ್ಟು ಕೇಳ್ತಾರ್ರಿ.
0: ಜೆನ್ಯೂನ್ ಲಿಸ್ನೆಸ್.
1: ಹೌದು,
0: ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಲಿಸ್ನೆಸ್ ನಿಜವಾಗಿ ಇಷ್ಟಪಡ್ತಾರೆ, ನಮ್ನೆಲ್ಲರೂ ನಿಜವಾಗಿ ಇಷ್ಟಪಡ್ತಾರೆ.
1: ಖರೆ ಅದ. ಎಲ್ಲ ನಮ್ಮ ಉತ್ತರ ಕರ್ನಾಟಕ ಕೇಳುಗರಿಗೆ ಎಲ್ರಿಗೂ ಒಮ್ಮೆ ಧನ್ಯವಾದಗಳು.
0: ಅವ್ರಿಗೆ ಉತ್ತರ ಕರ್ನಾಟಕದ ಶೈಲಿಲೇ ಒಂದ್ 2 ನಿಮಿಷ ವಿಶ್ ಮಾಡ್ಬಿಡಿ ಅವ್ರಿಗೆ.
1: ನಮ್ಮ ಉತ್ತರ ಕರ್ನಾಟಕ ಕೇಳುಗರು ಏನಿದ್ದಾರಲ್ಲ ಅವರೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.
0: ಧಾರವಾಡ ಭಾಷೆ ಹೇಳ್ರಿ.
1: ನಮ್ಮ ಎಲ್ಲಾ ಕೇಳುಗರಿಗೂ, ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರಲ್ಲ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಚಲೋ ಚಲೋ ಊಟ ಮಾಡ್ರಿ, ಚಲೋ ಚಲೋ ಮಾತಾಡ್ರಿ, ಚಲೋ ಚಲೋ ಹಬ್ಬ ಮಾಡ್ರಿ.
0: ನೋಡಿದ್ರಲ್ಲ, ಭಾಷಾ ವೈವಿಧ್ಯತೆ ನಾನು ಮಾತನಾಡೋಕೆ ಹೋದ್ರೆ ಅದಕ್ಕೆ ಒಂದಿನ ಸಾಕಾಗೋದಿಲ್ಲ ಸ್ನೇಹಿತರೆ. ಅನೇಕ ನಮ್ಮ ಸ್ನೇಹಿತರ ಸಂದೇಶಗಳು ಬಂದಿದೆ, ಆ ಸಂದೇಶಗಳನ್ನ ನೋಡೋಣ. ಎಷ್ಟು ದಿನ ಮಾತಾಡ್ಬೋದು ಅಂತ ಅಂದರೆ ಒಂದು ತಿಂಗಳ ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿಕೊಂಡು ಭಾಷಾ ವೈವಿಧ್ಯತೆಯನ್ನ ಕುರಿತು ಮಾತನಾಡಿದ್ರಿ, ಎಷ್ಟು ಕಾರ್ಯಕ್ರಮಗಳಾಗ್ತಾವಲ್ವ. ಬೆಂಗಳೂರಿಂದ ನಾವು ಆರಂಭ ಮಾಡಿದ್ರೆ ರಾಮನಗರದಲ್ಲಿ ಒಂಥರ ಸಿಗುತ್ತೆ, ಮಂಡ್ಯದಲ್ಲಿ ಒಂಥರ ಸಿಗುತ್ತೆ. ಇದೊಂದು ರೋಡ್ ಹೇಳ್ತಾ ಇದ್ದೀನಿ ನಾನು ಯಾಕೆ ಅಂತ ಅಂದರೆ, ನೆಕ್ಸ್ಟ್ ಅಗೇನ್ ಮಳವಳ್ಳಿ, ಕೊಳೆಗಾಲ, ಮಾದೇಶ್ವರ ಬೆಟ್ಟ, ಗುಂಡ್ಲುಪೇಟೆ, ಮೈಸೂರು, ಮೈಸೂರಿಂದ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಹಾಸನಲ್ಲಿ ಬೇರೆ ರೀತಿ, ಹಾಸನಿಂದ ಇನ್ನು ದಕ್ಷಿಣ ಕನ್ನಡ ಬೇರೆ ರೀತಿ, ಹಾಗೆ ಈ ಕಡೆ ಬಂತು ಅಂತ ಅಂದರೆ ತುಮಕೂರು, ತುಮಕೂರು ಆದ ಮೇಲೆ ಚಿತ್ರದುರ್ಗ, ಚಿತ್ರದುರ್ಗ, ಹಾವೇರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಇಷ್ಟು ಬಾಗಲಕೋಟೆ, ಬಿಜಾಪುರ, ಎಲ್ಲ ಭಾಷಾ ವೈವಿಧ್ಯತೆ. ಒಂದೊಂದು ಊರು ಒಂದೊಂದು ಜಿಲ್ಲೆಯಲ್ಲೂ ಭಾಷಾ ವೈವಿಧ್ಯತೆಯನ್ನು ತೆಗೆದುಕೊಂಡ್ರೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಹೆಚ್ಚು ಕಡಿಮೆ ಒಂದು 4-5 ವೆರೈಟಿ ಯಾರು ಇದ್ದೇ ಇರುತ್ತೆ. ಆ ಬಗೆಯಲ್ಲಿ ಭಾಷಾ ವೈವಿಧ್ಯತೆಯನ್ನು ನಾವು ಕಾಣ್ಬೋದು. ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ, ಈ ಒಂದು ಗೀತೆಯ ನಂತರ.

0: ಈ ಗೀತೆಯಲ್ಲಿ ಒಂದು ಸಾಲು ಭಾಳ ಇಷ್ಟ ಸ್ನೇಹಿತರೆ ನನಗೆ. ಇಡೀ ಗೀತೆನೇ ಸೂಪರ್ ಆಗಿದೆ. ಸಾವಿರ ಹೂವ ಎದೆಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ಮಾತಾಗಲು. ಎಂಥ ಮಾತಲ್ವಾ. ಹಂಸಲೇಖ ಅವರಿಗೆ ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರವನ್ನು ತಿಳಿಸಿ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಸ್ನೇಹಿತರೆ. ಸಾಕಷ್ಟು ಸಂದೇಶ ಬಂದಿದೆ, ಸಂದೇಶಗಳನ್ನ ನೋಡೋಣ. ಯಾರಿದ್ದು ಬಾಗಲಕೋಟೆ ಜಿಲ್ಲೆ ಗುಳೆದಗುಡ್ಡದಿಂದ ವಿರೂಪಾಕ್ಷ ಇವರ ಸಂದೇಶ ಬಂದಿದೆ. ಇವರು ಹೇಳ್ತಾ ಇದ್ದಾರೆ, ಯಾಕಲೇ ಆರಾಮ್ಯದಿ ಇಲ್ಲ, ಆರಾಮೇನಪ್ಪ ನೀನು, ನಾನು ಆರಾಮದಿನಿ ಲೇಪ ಅಂತ ಇವರು ಹೇಳ್ತಾ ಇದ್ದಾರೆ. ಅವರ ಊರಿನ ಭಾಷೆಯ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕೊಪ್ಪಳ ಭಾಷೆ ಕೇಳಿರ್ಬೇಕಲ್ಲ ನೀವು, ಗಂಗಾವತಿ ಪ್ರಾಣೇಶ್ ಅವರ ಅದ್ಭುತ ಹಾಸ್ಯಭರಿತ ಮಾತುಗಳನ್ನು ಅಂತ ಹೇಳ್ತಾ ಇದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರು. ಇವರ ನಂತರ ನಮ್ಮ ಕರಾವಳಿಯ ಹವ್ಯಕ ಭಾಷೆ ಮಾತು ಹೀಗೆ. ನಮಸ್ಕಾರ ಸಂತೋಷ್, ಆರಾಮಿದ್ಯಾ? ಮನೇಲೆಲ್ಲ ಆರಾಮಿದ್ವೋ? ಮತ್ತೆ ಈ ಸಲ ಮಳೆನೇ ಇಲ್ಲೇ, ಅಡಿಕೆ ಬೆಳೆ ಎಲ್ಲ ಹೆಂಗಿದ್ದು? ಎಂಥದ್ದು ಇಲ್ಲಿಯೋ ಭಾವ, ರಾಶಿ ಕಡಿಮೆ ಬೆಳೆ. ಮತ್ತೆ ಮೊನ್ನೆ ಆಡುಕಳ ಭಾವನ ಮಗಳ ಮದುವೆಗೆ ಬಂದೆ, ಇಲ್ಲೆಲ್ಲೋ ಎಲ್ಲರೂ ಸಿಕ್ಕಿದ್ದು, ನಿನ್ನ ನೋಡಿನೇ ಇಲ್ಲೇ. ಸ್ವಲ್ಪ ನಿಮ್ಮ ಹವ್ಯಕದ ವೇರಿಯೇಷನ್ಸ್ ಚೇಂಜ್ ಆಗುತ್ತೆ, ಬಟ್ ನೀವೇನು ಬರ್ತಿದ್ದೀರ ಅಂತ ಹೇಳಿದ್ದೀನಿ. ಗಜಾನನ ಭಟ್ ಅವರು ಕೇಸರಿ ಬಾತ್ ಕತೆ ಮತ್ತೆ ಹೇಳ್ತಾ ಇದ್ದೀರಾ, ಭಾಳ ಖುಷಿಯಾಯಿತು. ಬೋಳನಮಕ್ಕಿ ಹೊನ್ನಾವರದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಸ್ವಚ್ಛ ಕನ್ನಡ ಮಾತನಾಡುವ ಶೈಲಿಯಲ್ಲಿ ಸ್ವಾಭಾವಿಕವಾಗಿ ಮಾತನಾಡ್ತೀವಿ. ಏನು ಮಚ್ಚ ಯಾಕಲೇ, ಅವನಿಗೇನಾಗಿದೆ? ನಮಗೆಲ್ಲ ನೆನ್ನೆನೇ ಹೇಳಿದ್ನಲ್ಲ, ಈ ಸಂಜೆ ಜಯದೇವ ಸರ್ಕಲ್ಲಿ ರುಚಿ ರುಚಿಯಾದ ಖಾರ ಮಂಡಕ್ಕಿ ಮಿರ್ಚಿ ಅಥವಾ ಬೆಣ್ಣೆ ದೋಸೆ ಕೊಡಿಸ್ತೀನಿ ಎಂದು ಕೈ ಕೊಟ್ಟನಲ್ಲ ಅವ ಅಂತ ಹೇಳ್ತಾ ಇದ್ದಾರೆ ಇವರು. ವಾವ್ ಸೂಪರ್. ಮುಂದಿನ ಸಂದೇಶ ಯಾರದ್ದು ಅಂತ ನೋಡೋಣ. ಒಂದು ಒಬ್ಬ ಹೆಣ್ಣು ಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಬರುತ್ತಾಳೆ. ಮತ್ತೊಬ್ಬ ಹೆಣ್ಣು ಮಗಳು ಕೇಳುತ್ತಾಳೆ, ಯಾಕವ್ವ ಯಾವಾಗ ಬಂದಿದ್ದಿ? ಆಗ ಹೆಣ್ಣು ಮಗಳು, ನೆನ್ನೆ ಬಂದಿನಿವಾ, ಮಾನಮಿ ಹಬ್ಬಕ್ಕೆ ಬಂದಿದೆ, ಇನ್ನೂ ಇರ್ತೀಯಲ್ಲ, ಹಬ್ಬ ಮಾಡಿ ಹೋಗ್ತೀನಿ. ನೀ ಆರಾಮಿದ್ದೀಯಲ್ಲ? ಆರಾಮಿದ್ದೀನಿ. ಈ ಭಾಷೆ ನಮ್ಮ ಮಹಾರಾಷ್ಟ್ರ ಕಡೆ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿ ಈರಣ್ಣ ಜೇವರು ಅವರು. ಬಹಳ ಖುಷಿಯಾಯಿತು ಈರಣ್ಣ ಅವರೇ. ಅರ್ಪಿತ ಅವರು ಬೆಂಗಳೂರಿನಿಂದ, ನಮ್ಮ ತುಮಕೂರಿನಲ್ಲಿ ಒಂದು ಥರ ಸ್ಲ್ಯಾಂಗ್ ಮಾತಾಡ್ತಾರೆ, ಸಿರಾ ಮಧುಗಿರಿಯಲ್ಲಿ ವಿಲೇಜ್ ಒಂಥರ. ಅಮ್ಮಿ ಬಾರಮ್ಮಿ ಅಂತ ಗರ್ಲ್ಸ್ಗೆ ಯೂಸ್ ಮಾಡ್ತಾರೆ, ಬಾಯ್ಸ್ ಅಪ್ಪಿ ಅಂತ ಯೂಸ್ ಮಾಡ್ತಾರೆ. ಹೌದು, ಈ ಭಾಷೆಯನ್ನು ಎಲ್ಲ ಕಡೆ, ಕೊಳೆಗಾಲ, ಮಂಡ್ಯ, ಮಳವಳ್ಳಿ ಇಲ್ಲೂ ಸಹ ಏನಮ್ಮಿ ಬಾರಮ್ಮಿ ಹೋಗಮ್ಮಿ ಅಂತಲೇ ಮಾತಾಡ್ಸೋದು, ಅಪ್ಪಿ ಅಂತ ಮಕ್ಕಳಿಗೆ ಮಾತಾಡ್ಸ್ತಾರೆ. ಹಾಗೆ ಮುಂದಿನ ಸಂದೇಶ, ಅನಿಲ್ ಬಿಷ್ಟಣ್ಣನವರ್ ಶಮೇನವಡೆ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೆಳೆಯರ ಜೊತೆಯಲ್ಲೇ ಒಂದಷ್ಟು ಮಾತುಗಳನ್ನು ಮಾತನಾಡೋ ರೀತಿಯನ್ನು ಇವರು ಹೇಳಿದ್ದಾರೆ. ಹೊರಟು ಹೃದಯ ಮಾತ್ರ ಮೃದು ಅಂತ ಹೇಳ್ತಾ ಇದ್ದಾರೆ ಇವರು, ಖಂಡಿತ ಸತ್ಯವಾದ ಮಾತು. ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹೆಂಗದಿ ಬಾರ್ಲಾ ಹೋಗ್ಲಾ, ಊಟತೇನು ಹಿಂದ್ಗಡೆ ಬಾ, ಏನು ಮಾಡಕತ್ತಿ ಅಂತ ಇವರು ಅವರ ಭಾಷೆ ರೀತಿಯನ್ನು ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರು ಉಮೇಶ್ ಇವರ ಸಂದೇಶ ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿ ಗ್ರಾಮ ಅಂದರೆ ಗಡಿಭಾಗವಾಗಿದೆ, ಆದ್ದರಿಂದ ತೆಲುಗು ಮತ್ತು ಕನ್ನಡ ಎರಡು ಭಾಷೆಗಳನ್ನ ಮಾತನಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಏನು ಮಾತಾಡ್ತೀರಾ ಅಂತ ಹೇಳಿ ಅಂತ ಕೇಳಿದ್ದೆ, ಖುಷಿಯಾಯಿತು. ಬಿ ಎನ್ ಭರತ್ ಭರತ್ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಎಂ ಕರ್ಜಗಿ ಅವರು ಮುರುಗೂಡಿನಿಂದ, ಹಾಗೆ ಲೀಲಾ ಅವರು ಬೇಗೂರಿನಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಸಂತೋಷ್ ಮತ್ತು ರಶ್ಮಿ ನಿಮಗೆ ನಮ್ಮದೊಂದು ನಮಸ್ಕಾರ ರೀ. ದಸರಾ ಹಬ್ಬದ ಶುಭಾಶಯಗಳು. ನಮ್ಮದು ಊಟ ಆಗೈತ್ರಿ, ನಿಮ್ಮದು ಆಗೈತಿ ಇಲ್ಲ ತಿಳಿಸ್ರಿ, ಇದು ನಮ್ಮ ಭಾಷೆ ಅಂತ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗಿ ಗ್ರಾಮದಿಂದ ಶಿವಲಿಂಗಪ್ಪ ಬದ್ರಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸ್ವರೂಪ್ ಲೋಕೇಶ್ ಕುಣಿಗಳಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ ಶಿವಮೊಗ್ಗದ ಭಾಷೆ ಚಲನಚಿತ್ರಗಳಲ್ಲಿ ಮಾತನಾಡ್ತಾರೆ ಆ ಥರ ಭಾಷೆ ಅಂತ ಹೇಳ್ತಾ ಇದ್ದಾರೆ. 5799111. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ. ಕಾರ್ಯಕ್ರಮದಲ್ಲಿ ಕೇಳಿ ಮೆಚ್ಚಿಕೊಂಡು ಸಂದೇಶ ಕಳಿಸ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅನೇಕ ಸಂದೇಶಗಳು ನಮ್ಮ ರಶ್ಮಿ ಅವರನ್ನು, ಹಾಗೆ ಅಖಿಲ ಅವರನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಇದಾಗಿತ್ತು ಇಂದಿನ ನಮ್ಮ ನಾಡು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good afternoon. This is Akashvani and I am Varsha Williams with the midday news. The headlines. Prime Minister Narendra Modi inaugurates 5 major development projects worth over 3,300 crore in Ladakh. Hindus converting to Islam and other religions cannot claim backward class reservation, says Supreme Court, upholds Madras High Court order. Home Minister Amit Shah says government is committed for betterment of tribals affected by Naxalism, distributes assistive devices to persons with disabilities. India's defence exports surged to 38,000 crore from 686 crore rupees in the last 13 years, says Defence Minister Rajnath Singh. Upper reaches of Himalayan region receive season's first snowfall. IMD forecasts heavy to very heavy rainfall over Haryana, Chandigarh, Punjab and Delhi today. And Indian wrestler Vishwajit Ramchandra More creates history by clinching silver medal in Greco-Roman finals at Under-23 World Championships in Las Vegas. Prime Minister Narendra Modi today said the development of Ladakh is a major priority for the centre. Mr. Modi said this while addressing the people of Ladakh through video conferencing after inaugurating five projects worth around 3,350 crore rupees in the Union Territory virtually. In his address, the Prime Minister emphasised that the projects would improve connectivity, strengthen electricity infrastructure, enhance water availability and boost the preservation of Ladakh's ancient heritage.
2: लद्दाख की प्रगति और विकास में एक और अध्याय जुड़ रहा है. आज लद्दाख में कई अहम डेवलपमेंट प्रोजेक्ट का लोकार्पण हुआ है. इन परियोजनाओं से कई लोगों का सफर आसान होगा, कहीं बिजली की सुविधाएं बेहतर होगी, कहीं पानी की उपलब्धता बढ़ेगी और हमारी प्राचीन विरासत के संरक्षण को भी नई ताकत मिलेगी.
1: Mr. Modi described the inauguration of these projects as another chapter in Ladakh's progress and development. He said greater attention had been given to the development needs of Ladakh after it became a union territory. He added that tourism opportunities in the region are expanding, with winter and adventure tourism being promoted to generate employment.
2: यहाँ के युवाओं को अच्छी शिक्षा मिले, नई टेक्नोलॉजी सीखने का अवसर मिले और उन्हें दूसरे शहरों पर निर्भर न रहना पड़े. लेह में इसलिए एक बड़ा सेंटर ऑफ एक्सेलेंस बन रहा है. आईआईटी जम्मू और आईआईएम जम्मू के सैटेलाइट कैंपस स्थापित करने के प्रस्ताव भी आगे बढ़ाए जा रहे हैं. इनसे उच्च शिक्षा, रिसर्च और नई स्किल्स के लिए लद्दाख के युवाओं को अपने क्षेत्र में ही बेहतर अवसर मिल सकेंगे.
1: The Supreme Court has ruled that individuals converting from Hinduism to Islam or other non-Hindu religions cannot automatically claim reservation benefits under the backward class category, dismissing the Tamil Nadu government's plea against a Madras High Court verdict. A bench of Justices Prashant Kumar Mishra and Sri Chandrasekhar held that social backwardness suffered in an antecedent caste cannot be carried forward after conversion. The apex court affirmed that conversion to a non-Hindu social order does not by itself confer membership in any notified backward class community. It declared that statutory benefits under Article 16(4) of the Constitution cannot be extended solely on the basis of a person's pre-conversion status. The court also reiterated that anyone professing a religion other than Hinduism, Sikhism or Buddhism ceases to hold scheduled caste status. The Supreme Court has issued notice to Congress leader Rahul Gandhi, Samajwadi Party chief Akhilesh Yadav and others on a plea challenging their march to the court over alleged irregularities in the Special Intensive Revision SIR of electoral rolls. The court observed that nobody can browbeat the judiciary. It also sought responses from the Election Commission, Chief Election Commissioner Gyanesh Kumar and Election Commissioner Sukhbir Singh Sandhu and Vivek Joshi on a separate petition filed by Gandhi and other opposition leaders alleging large-scale voter deletions and irregularities in the SIR process. A delegation of BJP women MPs today met Lok Sabha Speaker Om Birla and submitted a memorandum regarding Congress MP Bimola Koijam in connection with an alleged sexual harassment case at JNU. Speaking to reporters, BJP MP Dagubati Purandeshwari said the internal committee of JNU had found the Congress MP guilty. She added that the delegation had urged the speaker to refer the matter to the ethics committee and examine whether the Congress MP should still continue as a member of the Lok Sabha. Union Home Minister Amit Shah said the government is providing artificial limbs and other assistance to tribal people in Chhattisgarh who have been left disabled by Naxalism and supporting them in leading a better life. Mr. Shah said this while addressing the distribution ceremony of assistive devices to persons with disabilities in Chhattisgarh through video conferencing as part of the ongoing Seva Sankalp Abhiyan. He said the government is making efforts to help those affected rebuild their lives and ensure that they can live with dignity.
3: Narendra Modi government's firm resolve was that before 31st March 2026, we will end Naxalism from the entire country. And I am happy that Naxalism has been ended. But by the end of Naxalism, we cannot end the pain of these 5 decades. We will have to put an end to the pain that has been inflicted on the villages. We will have to try to rebuild them. And we will have to make arrangements so that they can live with respect. We will have to give them the strength to stand on their feet again. We will have to make arrangements for this. And many positive results have come out of this.
1: In Punjab, a month call has been given in protest against the broad daylight murder of anti-drug activist Parvinder Singh Jhota in Mansa on Tuesday and the prevailing drug menace in the state. It is experiencing a mixed response. Markets in several parts of the state are closed. Main and interior roads in some parts have been blocked. Police have made arrangements for maintaining peace. A report.
4: Several political parties, farmer unions and traders organizations have extended support to the bond call which was materialized on the appeal of Bhim Singh, father of the slain anti-drug crusader. He urged people yesterday to come out and ensure the bond success. The protesters are, however, allowing ambulances and other emergency vehicles to pass. The action committee formed to seek justice in the case has appealed to people to maintain peace and remain calm during the bond. There is no information of any untoward incidents from anywhere in the state as of now. The bond has been called from 6 a.m. to 5 p.m. Meanwhile, family of Parvinder Singh has not allowed the authorities to conduct his post-mortem as they are demanding to form a panel of doctors from PGI Chandigarh to do the process. Rajesh Bali, Akashwani News, Jalandhar.
1: President Draupadi Murmu has called for greater economic empowerment of rural women, asserting that their active participation in nation-building will be crucial to achieving the vision of Viksit Bharat before 2047. The president inaugurated the National Saras Mela 2026 in Vijayawada today in the presence of Andhra Pradesh Governor S. Abdul Nazir, Chief Minister N. Chandrababu Naidu and several union and state ministers. Speaking on the occasion, Ms. Murmu said that women associated with self-help groups were becoming self-reliant and

0: ಆತ್ಮೀಯ ಶ್ರೋತೃ ಬಂಧುವರೇ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2:15. 2:15 ಅಂದ್ರೆ ಉಸಿರಾಗುವೆ ಅಂತ ಹಾಡು ಕೇಳ್ತಾ ಇದ್ದೀರಿ. ನಮ್ಮ ನಿಮ್ಮ ಮಾತು, ನಮ್ಮ ನಿಮ್ಮ ಉಸಿರು, ಇದು ಒಂದಾಗುವ ಸಮಯ. ನೀವು ನಿಮ್ಮ ಮಾತುಗಳನ್ನು ಹೇಳ್ತೀರಿ, ನಿಮ್ಮ ಕೋಪ ತಾಪ ಸಿಟ್ಟು, ಹಾಗೆ ನಿಮ್ಮ ಸಲಹೆ ಸೂಚನೆ ಎಲ್ಲವನ್ನ ನಮಗೆ ಹೇಳ್ತೀರಿ. ಕಾರ್ಯಕ್ರಮ ಸ್ಪಂದನ, ನಿಮ್ಮ ಮಾತಿಗೆ ನಮ್ಮ ಉತ್ತರ. ಉತ್ತರ ಅಂದರೆ ಅದು ಉತ್ತರ ಅಲ್ಲ, ಅದು ಒಂದು ರೀತಿ ವಿನಿಮಯ. ನಿಮ್ಮ ಮಾತಿಗೆ ನಮ್ಮ ಭಾವದ ವಿನಿಮಯ. ನಮ್ಮ ಜೊತೆ ಇದ್ದಾರೆ ಸ್ಪಂದನ ಕಾರ್ಯಕ್ರಮದಲ್ಲಿ ಈಗ ಜಂಪಣ. ನಮಸ್ಕಾರ. ಎಲ್ಲ ಶ್ರೋತೃ ಬಂಧವರಿಗೆ ಏನು ಹೇಳೋಣ?
1: ಹೇಳಲಿಕ್ಕೆ ಸಾಕಷ್ಟು ಇದೆ, ಆದರೆ ಅವರಿಂದ ಕೇಳಲಿಕ್ಕೆ, ಕೇಳಲಿಕ್ಕೆ ಅಂದರೆ ಮೆಸೇಜ್ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ವಿಷಯ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮೇಲಲ್ಲಿ ಬರಬಹುದು, ಪತ್ರದ ಮೂಲಕ ಬರಬಹುದು, ಅಥವಾ ಮೆಸೇಜ್ ಮೂಲಕ ಬರಬಹುದು. ಎಲ್ಲವೂ ಕೂಡ ನಮ್ಮ ಕೇಳುಗರ ಸ್ಪಂದನೆ ಸತತವಾಗಿ ಇದ್ದೇ ಇದೆ ಅಲ್ವಾ?
0: ಹೌದು, ಕೇಳುಗರ ಸ್ಪಂದನೆ ಇಲ್ಲದೆ ವಿವಿಧ ಭಾರತಿ ಎಲ್ಲಿದೆ?
1: ವಿವಿಧತೆಯಲ್ಲಿ ಏಕತೆ ಇದೆ
0: ಅಲ್ವಾ?
1: ಅಲ್ವಾ,
0: ವಿವಿಧತೆಯಲ್ಲಿ ಏಕತೆ ಅಂದಾಗ ನಮಗೆ ನಮ್ಮ ಭಾರತ ದೇಶ, ಭಾರತದಲ್ಲಿ ಎಷ್ಟೆಲ್ಲ, ಈಗ ತಾನೇ ನಮ್ಮ ಸಂತೋಷ ಭಾಷಾ ವೈವಿಧ್ಯತೆ ಬಗ್ಗೆ ಕಾರ್ಯಕ್ರಮ ಮಾಡಿದ್ರು ಅಲ್ವಾ?
1: ಪ್ರಾದೇಶಿಕ ಭಾಷೆಯ ವೈವಿಧ್ಯತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಎಲ್ಲ ನಿರೂಪಕರು ಇಡೀ ಕನ್ನಡವನ್ನ, ಅಂದ್ರೆ ಇಡೀ ಕರ್ನಾಟಕವನ್ನ ಬಲ್ಲವರು. ಅವರು ಸಮಯ ಬಂದಾಗ ಎಲ್ಲ ಕಡೆ ಓಡಾಡಿರ್ತಾರಲ್ಲ, ಎಲ್ಲರೂ ಎಲ್ಲ ಕಡೆ ಓಡಾಡಿರ್ತಾರೆ, ಆದ್ರೆ ಆ ಭಾಷೆ ಬರಲ್ಲ ಅವ್ರಿಗೆ ಕೆಲಸಲ್ಲ. ಆದ್ರೆ ನಮ್ಮ ನಿರೂಪಕರುಗಳು, ಆರ್ಜೆಗಳು ಅದನ್ನೆಲ್ಲ ಕಲ್ತ್ಕೊಂಡಿರ್ತಾರೆ. ಒಂಥರ ಡ್ರಾಮಾ ಆರ್ಟಿಸ್ಟ್ ಇದ್ದಂಗೆ ನಮ್ಮೆಲ್ಲ ಆರ್ಜೆಗಳು ಅಲ್ಲ.
0: ಏನ್ ಸಂತೋಷ್, ಯಾವ್ಯಾವ ಭಾಷಾ ವೈವಿಧ್ಯತೆಯನ್ನ ಇವತ್ತು ನೀವು ಮಾತಾಡಿದ್ರಿ?
2: ಇವತ್ತು ಮ್ಯಾಮ್ ನಾನು ಬೆಂಗಳೂರಿಂದ ಹೊರಟೆ. ಇಲ್ಲಿ ನಿಮ್ಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಹೇಗ್ ಮಾತಾಡ್ತಾರೆ ಫ್ರೆಂಡ್ಸ್ ಮಾಮೂಲಿ, ಹೋಗೋ ಬಾರೋ, ಏನ್ ಮಗ ಹುಡುಗಿರ್ಗಾದ್ರೆ ಏನೇ ಹೋಗಿ ಬಾರೆ, ಈ ತರ ಆತ್ಮೀಯವಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲಿಂದ ರಾಮನಗರಕ್ಕೆ ಹೋದಾಗ ಅಲ್ಲಿ ಏನ್ಲ ಮಗ, ಹೋಗ್ಲ ಮಗ, ಈ ತರ ಬರುತ್ತೆ. ಅಲ್ಲಿ ವೇರಿಯೇಷನ್ಸ್ ನೋಡಿ, ಅಲ್ಲಿ ಎರಡು ಕಡೆ ಲಾ ಬಳಸ್ತಾರೆ. ಮತ್ತೆ ನಾವು ಸ್ವಲ್ಪ ಮಂಡ್ಯಕ್ಕೆ ಹೋಗ್ತಿದ್ರೆ ಏನ್ಲ ಮಗ, ಯಾಕ್ಲಾ, ಹೆಂಗಲ್ಲ ಇದೆಯಾ, ಎಲ್ಲ ಹೋಗಿದೆಯಲ್ಲೋ, ಈ ತರ ಬರುತ್ತೆ ಮಾತುಗಳು. ಇದನ್ನ ನಾನು ತಗೊಂಡು ಕೊಳೆಗಾಲದವರೆಗೂ ಹೋಗಿ ಚಾಮರಾಜನಗರ ಸುತ್ತಾಕೊಂಡು ಬಂದೆ. ಅದೇ ಸಮಯಕ್ಕೆ ಅಖಿಲವರು ಬಂದಿದ್ರು, ಅವರಿಂದ ಹವ್ಯಕ ಭಾಷೆಯನ್ನ ತೆಗೆದುಕೊಂಡು
0: ಒಟ್ಟಿನಲ್ಲಿ ಇಡೀ ಕರ್ನಾಟಕನ ಸುತ್ತಿದ್ರಿ. ಅದು ಒಂದು ಭಾಷಾ ವೈವಿಧ್ಯತೆ ಮೂಲಕ ವೈವಿಧ್ಯತೆ ಅಂತ. ಅದಕ್ಕೆ ನಮ್ಮ ಜಂಪಣ್ಣ ಅವ್ರ ತಲೆಗೆ ಈಗ ವಿಷಯ ಅಲ್ಲಿ ಜಂಪ್ ಆಗಿದೆ ಅಂತ ಅನ್ಸುತ್ತೆ.
1: ಜಂಪ್ ಆಗಿದ್ದಲ್ಲ, ಅದು ವಿವಿಧ ಭಾರತಿ ಅಂದ್ರೆ ವೈವಿಧ್ಯತೆ ಅಂತ ಬರುತ್ತಲ್ಲ.
0: ನೋಡಿ, ಭಾಷಾ ವೈವಿಧ್ಯತೆ ಬಗ್ಗೆ ಎಷ್ಟೊಂದು ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಪ್ರೋಗ್ರಾಮ್ ಸೂಪರ್ ಆಗಿತ್ತು ಅಂತ 5-5-6 ಗಣಪತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿದ್ರು, ನಾನು ಮೂಗ್ನಲ್ಲಿ ಕನ್ನಡ ಪದವನ್ನು ಆಡ್ತೀನಿ ಅಂದ್ರಲ್ಲ ನಮ್ಮ ರಾಜರತ್ನಂ ಅವರು. ಹಾಗೆ ನಮಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡುವ ಕನ್ನಡವನ್ನು ಕೇಳಿಸಿದ್ರಿ ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಕುಂದಾಪುರ ಕನ್ನಡ ಕೇಳಿ ಖುಷಿಯಾಯಿತು, ಹವ್ಯಕರ ಭಾಷೆ, ಉತ್ತರ ಕರ್ನಾಟಕದ ಭಾಷೆ ಇವೆಲ್ಲ ಕೇಳಿ ನಮಗೆ ಸಂತೋಷ ಆಯಿತು ಅಂತಾರೆ. ಹಾಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಆದಿತ್ಯ ಶಿವಲೀಲಾ ತೇಲಿ ಇವರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ. ವಿಷಯಕ್ಕೆ ತಕ್ಕಂತೆ ಹಾಡುಗಳನ್ನು ಕೂಡ ಸಂತೋಷ್ ಅವರು ಪ್ರಸಾರ ಮಾಡಿದ್ರು, ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಜಗದಾಂಬಿಕಾ, ಹಂಸವೇಣಿ ಇವರೆಲ್ಲ ಹೊಸದಾಗಿ ಪ್ರಸಾರ ಆಗ್ತಾ ಇರುವ ನ್ಯಾಯವಾಣಿ ಕಾರ್ಯಕ್ರಮದ ಸಮಯ ಹೇಳಿ ಅಂತಾರಲ್ಲ.
1: ಆ ಸಮಯ ಅದು ಆಕ್ಚುಲಿ ನಾವು ಇನ್ನು ಕೆಲವೇ ದಿನಗಳಲ್ಲಿ ಅದು ನಿಜವಾದ ಸಮಯ ಹೇಳ್ತೀವಿ. ಈಗ ಪ್ರಸಾರ ಅಂತೂ ಆಯಿತು, ವಿವಿಧ ಭಾರತಿಯಿಂದ ಪ್ರಸಾರ ಆಯಿತು, ನಮ್ಮ ಕನ್ನಡ ಕಾಮನ ಬಿಲ್ಲು ಅಲ್ಲಿಂದ ಕೂಡ ಪ್ರಸಾರ ಆಯಿತು. ಆದರೆ

0: ನಮ್ಮ ಮುಖ್ಯವಾಹಿನಿಯಲ್ಲಿ ಗುರುವಾರ ದಿನ 8:00 ಪ್ರಸಾರ ಆಗುತ್ತೆ, ಅದು ಫಿಕ್ಸ್ಡ್. ಆಮೇಲೆ ಕೊನೆಯ ಗುರುವಾರ ಅಂತಲ್ಲ, 4ನೇ ಗುರುವಾರ, ಯಾಕಂದ್ರೆ ಈಗ 5 ಗುರುವಾರ ಬಂದ್ಬಿಟ್ರೆ ಅದು ಒಂದು ಖಾಲಿಯಾಗ್ಬಿಡುತ್ತೆ. ಅದಕ್ಕೆ 4ನೇ ಗುರುವಾರ ನಾವು 1:20 to 2 ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡ್ತೀವಿ ಇದೇ ವಿಷಯದ ಮೇಲೆ. ಅಂದ್ರೆ ಹಿಂದಿನ 3 ಕಾರ್ಯಕ್ರಮ ಕೇಳಿರ್ತಾರಲ್ಲ, ಆ ಕಾರ್ಯಕ್ರಮಗಳನ್ನ ಆ ಕುರಿತಾಗಿ ಆಗಿರ್ಬೋದು, ಅಲ್ಲಿ ಪ್ರಶ್ನೆಗಳಾಗಿರ್ಬೋದು, ಎಲ್ಲವನ್ನೂ ಅವರು ಅಲ್ಲಿ ಫೋನ್ ಮೂಲಕವಾಗಿ ಕೇಳಬಹುದು. ಅದು ಒಂಥರ ಸ್ಪಂದನ ಇದ್ದಂಗೆ. ಅದು ಅಲ್ಲಿ 3 ಕಾರ್ಯಕ್ರಮಗಳನ್ನ ಕೇಳಿ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರಲ್ಲ, ಅಲ್ಲಿ ಪ್ರಶ್ನೆ ಕೇಳಿರ್ತೀವಲ್ಲ ಪ್ರತಿಯೊಂದು ಅಂಕಣದಲ್ಲಿ, ಒಬ್ಬ ಕೇಳುಗನಿಗೆ ಅಥವಾ ಒಬ್ಬ ಲಕ್ಕಿ ಡ್ರಾ ಅಂತಂತೀವಿ. ಅಂದ್ರೆ ಸುಮಾರು 1-8 ಜನ ಕೇಳಿಬಿಟ್ರೆ ಅಲ್ಲಿ ಒಂದು ಆರಿಸಿ ಅವರಿಗೆ ಒಂದು ವಿಶೇಷ ಬಹುಮಾನವನ್ನ ನ್ಯಾಯ ಕನ್ನಡ ಅವ್ರ ಕಡೆಯಿಂದನೇ ಕೊಡಲಾಗ್ತದೆ. ಅಂದ್ರೆ ನಮ್ಮ ಬರೀ ಒಂದ್ಮೇ ಆಗಬಾರ್ದು, ಆ ಕಡೆಯಿಂದ ನಮ್ಮ ಕೇಳುಗರಿಗೂ ಕೂಡ ಇರೋ ಸಂಶಯಗಳು ನಿವಾರಣೆ ಆಗಬೇಕು, ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗಬೇಕು, ಅವರಿಗೂ ಕೂಡ ಕಾನೂನಿನ ಅರಿವು ಆಗಬೇಕು ಅನ್ನೋ ಉದ್ದೇಶಕ್ಕೆ ಅದು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ನೋಡಿ, ನೀವು ಕೇಳಿದ್ದು ಸಮಯ, ನಾನು ಇಡೀ ನ್ಯಾಯವಾಣಿ ಚಿತ್ರಣ ಕೊಟ್ಬಿಟ್ಟಿದ್ದೀನಿ.
1: ಇದು ತುಂಬಾ ನ್ಯಾಯಯುತವಾಗಿ ನ್ಯಾಯವಾಣಿಯ ಚಿತ್ರಣವನ್ನ ನೀವು ಕೊಟ್ಟಿದ್ದೀರಿ.
0: ಅಲ್ಲ, ನೀವು ನ್ಯಾಯವೇ ಅಂತ ಕೇಳಿಲ್ಲ ಪುಣ್ಯಕ್ಕೆ.
1: ಇದು ನ್ಯಾಯವೇ, ವಿವಿಧ ಭಾರತಿಯಲ್ಲಿ ನ್ಯಾಯವಾಣಿ ಈಗ ಪ್ರಸಾರ ಆಗ್ತಾ ಇಲ್ವಲ್ಲ, ಇದು ನ್ಯಾಯವೇ.
0: ನಮ್ಮ ಕೇಳುಗರಿಗೆ ಎಲ್ಲಾ ಕೂಡ ಗೊತ್ತಿರಬೇಕು. ನಮ್ಮ ವಿವಿಧ ಭಾರತಿ ಕೇಳುಗರು ತುಂಬಾ ಬುದ್ಧಿವಂತರು, ಸಾಕಷ್ಟು ನಾಲೆಜ್ ಇದೆ. ನಾವು ಪ್ರತಿ ಸಲ ಹೇಳ್ತೀವಲ್ಲ, ಎಲ್ಲವನ್ನೂ ತಿಳಿದವರು ಅವರೆಲ್ಲ. ಅವರಿಗೆ ಕಾನೂನಿನ ಕುರಿತಾಗಿ ತಿಳುವಳಿಕೆ ಏನಾದರೂ ಕಮ್ಮಿ ಆಗ್ಬಿಟ್ರೆ ಆಗಬಾರ್ದಲ್ಲ.
1: ಆಗಬಾರ್ದು. ಹಾಗಾಗಿನೇ ನಾವು ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಸಮಯದಲ್ಲಿ ಪ್ರಸಾರ ಮಾಡ್ತೀವಿ. ಹಾಗೆ ಬೆಂಗಳೂರು ಕೇಂದ್ರದಲ್ಲಿ ಪ್ರಸಾರ ಆದ ಕಾರ್ಯಕ್ರಮನ ಇಲ್ಲೂ ನಾವು ಕೆಲವೊಮ್ಮೆ ಪ್ರಸಾರ ಮಾಡ್ತೀವಿ. ಇಲ್ಲಿ ಪ್ರಸಾರ ಆಗಿದ್ದನ್ನು ನಾವು ಬೆಂಗಳೂರು ಕೇಂದ್ರದಲ್ಲಿ ಪ್ರಸಾರ ಮಾಡ್ತೀವಿ. ಹಾಗೆ ರೈನ್ಬೋ ವಾಹಿನಿ ಇದೆ, ನಮ್ಮ ರೈನ್ಬೋ ವಾಹಿನಿಯಲ್ಲಿ ಮೂಡಿ ಬರೋ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಲ್ಲಿ ಅದನ್ನು ನಾವು ಬಳಸ್ಕೊಳ್ತೀವಿ. ಯಾಕೆ ಅಂದರೆ ಅಲ್ಲಿ ಕೇಳಿದವರು ಇಲ್ಲಿ ಕೇಳಿರ್ಲಿಕ್ಕಿಲ್ಲ, ಇಲ್ಲಿ ಕೇಳಿದವರು ಅಲ್ಲಿ ಕೇಳಿರ್ಲಿಕ್ಕಿಲ್ಲ. ನಾವು ಎಲ್ಲ ಮಾಹಿತಿಯನ್ನು ಪಸರಿಸುವಂತಹ, ಪ್ರಸಾರ ಮಾಡುವಂತಹ ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆ ನಮ್ಮದಾದ್ರಿಂದ ಈ ರೀತಿ ಎಲ್ಲವನ್ನ ನಾವು ರೌಂಡ್ ಹೊಡಿಸ್ತಾ ಇರ್ತೀವಿ ಅಲ್ವಾ.
0: ಅದೇ ನಮ್ಮ ಕಾರ್ಯಕ್ರಮಗಳಲ್ಲಿ ವಿವಿಧತೆ ಇರಬೇಕು ನೋಡಿ. ಮತ್ತು ಮತ್ತು ಅಲ್ಲೇ ಹೋಗ್ತೀನಿ.
1: ಅದಕ್ಕೆ
0: ಎಲ್ಲ ನೋಡಿ, ಮಕ್ಕಳ ಕಾರ್ಯಕ್ರಮ ಬರುತ್ತೆ, ನೀವು ನ್ಯಾಯದ ಕುರಿತಾಗಿ ಅರಿವು ಬರುತ್ತೆ, ಆ ಕಡೆ ಮಹಿಳೆ ಬರುತ್ತೆ, ಆಮೇಲೆ ಆಟೋಟಗಳ ಕುರಿತಾಗಿ ಬರುತ್ತೆ, ಆರೋಗ್ಯ ಕಾರ್ಯಕ್ರಮ ಬರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ವಿವಿಧ ಭಾರತಿ ಮೂಲಕವಾಗಿ ಇವು ಕೂಡ ಹಾದಿ ಹೋಗೋ ಸಾಧ್ಯತೆಗಳು ಇವೆ ನಾಳೆನ ದಿನಗಳಲ್ಲಿ.
1: ಹಾಗೆ ನಮ್ಮ ಅರ್ಜಿಗಳು ಏನು, ನಾವು ಕಾರ್ಯಕ್ರಮಗಳನ್ನ ಪ್ರೆಸೆಂಟ್ ಮಾಡ್ತೀವಿ ಇಷ್ಟೇ ಅಲ್ಲದೆ, ನಾವು ಭಾಷೆ ಆಯಾಯ ವಿಷಯದ ತಜ್ಞರನ್ನು ಕರೆದು ಕಾರ್ಯಕ್ರಮಗಳನ್ನ ಏರ್ಪಡಿಸುವಂಥದ್ದು, ಮತ್ತೆ ಕಾರ್ಯಕ್ರಮದಲ್ಲಿ ನಾವು ತುಣುಕುಗಳನ್ನ ಸೇರಿಸಿಕೊಳ್ಳುವಂಥದ್ದು, ಹೀಗೆ ಹಲವಾರು ವೈವಿಧ್ಯ. ಮತ್ತೆ ನೀವು ಆರಂಭದಲ್ಲಿ ಹೇಳಿದ್ರಿ, ಹಲವಾರು ವೈವಿಧ್ಯದ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಕೇಳಿ ನಮ್ಮ ಶ್ರೋತೃಗಳು ಎಷ್ಟು ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಡ್ತಾ
0: ಪ್ರತಿಕ್ರಿಯಿಸ್ತಾರೆ.
1: ಕೆಲವರು ಕೋಪಿಸ್ಕೋತಾರೆ, ನಮ್ಮ ಅನೇಕ ಶ್ರೋತೃಗಳು ಹೇಳ್ತಾರೆ, ಅದರಲ್ಲೂ ನಮ್ಮ ಬೆಂಗಳೂರಿನ ರಮೇಶ್ ಅವರು, ಆಮೇಲೆ ನಾಗರಬಾವಿಯಿಂದ ಶ್ರೀನಿಧಿ, ಸುರೇಶ್ ಮತ್ತೆ ಮನೆಯವರು, ಇವರೆಲ್ಲ ಒಂದು ಇಮೇಲ್ ಕಳಿಸಿದ್ದಾರೆ. ಇವರು ಹೇಳ್ತಾರೆ, ನಮ್ಮ ಹೆಸರುಗಳನ್ನ ನೀವು ಯಾಕೆ ಹೇಳೋದಿಲ್ಲ, ನಮ್ಮ ಮೆಚ್ಚಿನ ಗೀತೆಗಳು ಶನಿವಾರ ಭಾನುವಾರದ ಕಾರ್ಯಕ್ರಮದಲ್ಲಿ ಬರೋಲ್ವಲ್ಲ, ಯಾಕೆ ಹೇಳ್ತಾರೆ. ಇದಕ್ಕೆ ಸಂತೋಷ್ ಉತ್ತರ ಕೊಡ್ತಾರೆ.
0: ಸಂತೋಷ ಉತ್ತರ ಕೊಡ್ತಾರೆ, ಬಟ್ ನಾನು ಹೇಳ್ತೀನಿ ಕೇಳಿ, ಇನ್ನೊಂದು ಹೆಸರನ್ನ ಹೇಳಲಿಕ್ಕೆ ಕಾಯ್ತಾ ಕೂತಿರ್ತೀವಿ ನಾವು. ಈಗ ಸಂತೋಷ್ಗೆ ಹೆಸರು ಹೇಳಬೇಕಾಗಿದೆ, ಯಾರು ಕೋರಿಕೆಯನ್ನ ಸಲ್ಲಿಸಿದ್ದಾರೆ, ಆ ಹೆಸರು ಹೇಳಿದ್ರೇನೆ ಚಂದ ಅಲ್ಲ ಕಾರ್ಯಕ್ರಮಕ್ಕೆ ಮೆರುಗು.
2: ಹೌದು, ಖಂಡಿತ. ಒಂದು ಅವ್ರು ಕೇಳ್ತಾ ಇದಾರೆ ಅಂತ ನಮ್ಗೆ ಅನ್ಸದೆ ಅವಾಗ ಎಲ್ಲರ ಹೆಸರುಗಳನ್ನ ಹೇಳೋ ಪ್ರಯತ್ನ ಖಂಡಿತ ಮಾಡ್ತೀವಿ. ಆದ್ರೆ ರಿಪೀಟೆಡ್ ಆಗಿ ಬರ್ತಿದ್ದಾಗ ಇನ್ನೊಬ್ರಿಗೆ ಅವಕಾಶ. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ನಂಬರ್ ಅನ್ನ ಕೊಟ್ಟಿದ್ದ ತಕ್ಷಣ ನಿಮ್ಗೆ ಒಂದು ರಿಕ್ವೆಸ್ಟ್, ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನ ಮಾಡಿಕೊಡಿ. ಈಗ 1 ತಿಂಗಳಿಂದ ಮಾಡಿದ್ರೆ, 2 ತಿಂಗಳಿಂದ ಮಾಡಿದ್ರೆ ನಿಮ್ಮ ಸ್ನೇಹಿತರಿಗೆ ಅವಕಾಶ ಮಾಡಿಕೊಡಿ. ಪ್ರಾಯಶಃ ಅವ್ರು ಕೇಳುವಂತ ಗೀತೆ ನಿಮ್ಗೆ ಇಷ್ಟ ಆಗಿರುವಂತ ಗೀತೆ ಆಗಿರ್ಬಹುದು. ಈಗ ಎಷ್ಟೋ ಸಂದೇಶಗಳನ್ನ ನೋಡ್ತಾ ಇರ್ತೀರಾ, ಅವ್ರ ಹೆಸರುಗಳು ಗೊತ್ತಿರುತ್ತೆ, ಅವ್ರ ವಯಸ್ಸು ಕೇಳ್ತೀರಾ ನೀವು. ಇವತ್ತು ಅದೇ ತರ ಆಯ್ತು, ಯಾರೊಬ್ರು ಸ್ವರೂಪ್ ಅಂತ ಒಬ್ರು ಮಾಡಿದ್ರು, ಅವರು ಸಹ ಮೊದಲನೇ ಬಾರಿ ಕರೆಯನ್ನ ಮಾಡಿದ್ರು.
1: ಆಮೇಲೆ ಕರೆಗೊಂದು ಹಾಡು ಕಾರ್ಯಕ್ರಮ ಯಾರಿಗೆ ನಾವು ಕರೆ ಲೈನ್ ಸಿಗುತ್ತೋ ಅವ್ರ ಜೊತೆಗೆ ಮಾತಾಡ್ತೀವಿ. ಹೌದು, ಆದ್ರೆ ಶನಿವಾರ ಭಾನುವಾರದ ಮೆಚ್ಚಿನ ಚಿತ್ರಗೀತೆಗಳನ್ನ ಪ್ರಸಾರ ಮಾಡುವಾಗ ಯಾರು ಇದನ್ನ ನಮ್ಗೆ ಕಳಿಸಿರೋದು ಮೇಲು, ರಮೇಶ್ ಮತ್ತು ಶ್ರೀನಿಧಿ. ರಮೇಶ್ ಮತ್ತೆ ಶ್ರೀನಿಧಿಗೆ ನಾವೇನ್ ಹೇಳಬೇಕಾಗತ್ತೆ ಅಂದ್ರೆ, ನಾವು ಅಂದಾಜು 15-18 ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 50-60 or 100-80 ಸಂದೇಶಗಳು ಇರುವಾಗ ಅನಿವಾರ್ಯವಾಗಿ ನಾವು ಆಯ್ಕೆ ಮಾಡಿ ಹಾಡುಗಳನ್ನು ಹಾಕಬೇಕಾಗತ್ತೆ.
0: ಲಕ್ಕಿ ಡ್ರಾ,
1: ಲಕ್ಕಿ ಡ್ರಾನೇ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಹೇಗೆ ಆಯ್ಕೆ ಮಾಡ್ತೀರಿ, ಯಾವ ಮಾನದಂಡದಲ್ಲಿ ನೀವು ಆಯ್ಕೆ ಮಾಡ್ತೀರಿ ಗೀತೆಗಳನ್ನ? ನಿನ್ನೆನೂ ಅವ್ರ ಹೆಸರು ಹೋಯ್ತಲ್ಲ, ಇವತ್ತು ಅವ್ರ ಹೆಸರು ಹೋಯ್ತಲ್ಲ, ಹಾಗಾದ್ರೆ ನನ್ನ ಹೆಸರು ಬರಲೇ ಇಲ್ವಲ್ಲ, ಹೀಗೆಲ್ಲ ನಮ್ಮ ಶ್ರೋತೃಗಳು ಪ್ರಶ್ನೆ ಕೇಳ್ತಾರೆ. ಆದ್ರೆ ನಿನ್ನೆ ಅಕಸ್ಮಾತ್ ಅದೇ ಗೀತೆ ಪ್ರಸಾರ ಆಗಿದ್ರೆ ನಾವು ಬಹುಶಃ ಆ ಗೀತೆ ಇವತ್ತು ಪ್ರಸಾರ ಮಾಡಲ್ಲ. ನಿನ್ನೆ ನೀವೀಗ ಮೈಸೂರು ದಸರಾ ಹಬ್ಬದ ಪ್ರಯುಕ್ತ ನಾವು ಅನೇಕ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀವಿ. ಕೆಲವರು ಅನ್ಕೊಳ್ಬಹುದು ಏನೋ ದಸರಾ ಬಗ್ಗೆ ಮಾತಾಡಿ ಯಾವ್ದೋ ಹಾಡು ಹಾಕಿದ್ರು ಅಂತ, ಆದ್ರೆ ಹಾಗಲ್ಲ. ದಸರಾ ಬಗ್ಗೆ ಎಷ್ಟು ಹಾಡು ಸಿಗ್ಬಹುದು ನಮಗೆ? ಅಬ್ಬಬ್ಬ ಅಂದ್ರೆ ಒಂದು ಎಷ್ಟೆಲ್ಲ ಹುಡುಕಿ ನೀವು ಜಾಲಾಡಿದ್ರು ಕೂಡ ನಮಗೊಂದು 50-60 ಹಾಡು ಅಥವಾ 25-30 ಹಾಡು ನಮಗೆ ದಸರಾ ಬಗ್ಗೆ ಸಿಗುತ್ತೆ. ಪ್ರತಿ ದಿನ ನಾವು ಇಂದಿನ ವಿಶೇಷದಲ್ಲಿ ದಸರಾದ ಆ 10 ಹಾಡುಗಳನ್ನೇ ಪ್ರಸಾರ ಮಾಡಿದ್ರೆ ಯಾರು ಕೇಳುಗರಿಗೆ ಸಹಜವಾಗಿ ಬೇಸರ ಆಗುತ್ತೆ.
0: ನಾವು ಕೊಡಬೇಕಾಗಿರೋ ಮಾಹಿತಿ ಸರಿಯಾಗಿ ತಲುಪಲ್ಲ.
1: ಹೌದು, ಆದ್ರಿಂದ ಮಾಹಿತಿಯನ್ನ ಹೇಳ್ತಾ ವೈವಿಧ್ಯತೆ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ ಹಾಡುಗಳ ವೈವಿಧ್ಯವನ್ನು ನಮ್ಮ ಶ್ರೋತೃಗಳಿಗೆ ಉಣಬಡಿಸ್ತಾ ನಾವು ನಮ್ಮ ಕಾರ್ಯಕ್ರಮಗಳನ್ನ ಸಾಂಗವಾಗಿ ನೆರವೇರಿಸಿಕೊಂಡು ಹೋಗ್ತೀವಿ. ಅಕಸ್ಮಾತ್ ನಿಮ್ ಗೀತೆ ಪ್ರಸಾರ ಆಗಿಲ್ಲ ಅಂದ್ರೆ ಇನ್ನೊಂದಿನ ಖಂಡಿತ ಪ್ರಸಾರ ಆಗತ್ತೆ, ಕಾಯ್ತಾ ಇರಿ, ಕೇಳ್ತಾ ಇರಿ ಅಂತ ಹೇಳ್ಬೋದು ಅಲ್ವಾ ಸಂತೋಷ್?
2: ಖಂಡಿತ ಖಂಡಿತ, ನಮಗೂ ಹೊಸ ಹೊಸ ಹೆಸರುಗಳನ್ನ ನೋಡೋದಕ್ಕೆ ನಿಮ್ಮಷ್ಟೇ ಖುಷಿ ನಮಗೂ ಆಗುತ್ತೆ.
1: ಆಮೇಲೆ ನಮ್ಮ ಭೋಪಾ ವೆಂಕಟೇಶ್ ಅವರು, ಜಗದೀಶ್ವರ ಆಚಾರ್ ಅವರು ಇವರೆಲ್ಲ ಹೇಳ್ತಾರೆ ನಮ್ಮ ಪ್ರೀತಿಯ ಶ್ರೋತೃಗಳು. ಹಳೆ ಶ್ರೋತೃಗಳು ಅಂದ್ರೆ ನಿಮ್ಗೇನಾದ್ರೂ ಸ್ವಲ್ಪ ಉಪೇಕ್ಷೆನಾ ನಮ್ಮ ಮೇಲೆ ಅಂತ, ಏನ್ ಹಾಗ್ ಮಾಡಕ್ ಆಗತ್ತಾ ಜಂಪಣ್ಣ?
0: ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಮ್ಗೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಈಗ ನಾವೆಲ್ಲರೂ ಎಲ್ಲರನ್ನ ಬರಸೆಳೆದು ನಮ್ಮವರೇ ಅಂತಂತ ಹೇಳುವಂತ ಮನೋಭಾವವರೇ ನಾವೆಲ್ಲರೂ. ಕನ್ನಡಿಗರ ಸ್ವಭಾವ ಹೆಂಗಂದ್ರೆ ಬನ್ನಿ ಅಂತೇಳಿ ಒಪ್ಕೊಳ್ಳೋರು ನಾವೆಲ್ಲ. ಹಾಗಾಗಿ ಅಲ್ಲಿ ಎಲ್ಲಿ ಬರ್ತದೆ ಬೇಕು ಬೇಕು. ಅವರು ಬಹಳ ಕರೆಕ್ಟ್ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರೆ, ಮತ್ತೆ
1: ಅವ್ರು ಕ್ಷಮೆ ಮಾಡ್ತಾರೆ.
0: ಅಕಸ್ಮಾತ್ ಅವ್ರ ಹೆಸರು ಏನಾರು ಹೇಳಿಲ್ಲ ಅಂದ್ರೂ ಅವ್ರಿಗೆ ಆ ಗುಣ ಇರುತ್ತಲ್ಲ, ಆಯ್ತು ಬಿಡು ಇವತ್ತು ನನ್ನ ಹೆಸರು ಹೇಳಿಲ್ಲ ನಾಳೆ ನಾಡ್ದು ಬರ್ಬೋದು ಬಿಡು ಅಂತಂತೇಳಿ ಯಾವತ್ತು ನಿರಂತರವಾಗಿ ಕೇಳೋರಿಗೆ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಬರುತ್ತೆ, ದಿನಾಲೂ ಬಂದ್ರು ಕೂಡ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಸಮಸ್ಯೆ.
1: ಹೌದು, ಆಮೇಲೆ ಇಲ್ಲಿ ಹಳೇದು ಹೊಸದು ಆಮೇಲೆ ಇದು ಹೀಗೆ ಅದು ಹಾಗೆ ಇದೆಲ್ಲ ಏನೂ ಇಲ್ವೇ ಇಲ್ಲ. ಯಾರು ಆ ಸಮಯದಲ್ಲಿ ನಮ್ಮ ಆಕಾಶವಾಣಿಯನ್ನ ಕೇಳ್ತಾ ಇದ್ದೀರಿ ನೀವೆಲ್ಲರೂ, ಈಗ ಈ ಕ್ಷಣ ಯಾರು ಕೇಳ್ತಾ ಇದ್ದೀರಿ, ನೀವು ನಮ್ಮ ಪ್ರೀತಿಯ ಶ್ರೋತೃ ಅಷ್ಟೇ. ಹಾಗಾಗಿ ಆ ರೀತಿ ನೀವು ನಿಮಗ ನೀವೇ ಅಂದ್ರೆ ನಮ್ಮ ಶ್ರೋತೃಗಳು ಏನು ಇಮೇಲ್ ಮಾಡ್ತೀರಿ, ಪತ್ರ ಬರೀತೀರಿ, ಮೆಸೇಜ್ ಹಾಕ್ತೀರಿ, ಹಳಬರು ಹೊಸಬರು ಅಂತಹ ಎಲ್ಲ ಭಾವನೆಗಳನ್ನ ತೆಗೆದುಹಾಕಿ ರೇಡಿಯೋ ಕೇಳಿ ಒಳ್ಳೊಳ್ಳೆ ಗೀತೆಗಳನ್ನ ನಿಮಗಾಗಿ ಆಯ್ದು ಪ್ರಸಾರ ಮಾಡ್ತೀವಿ, ಜೊತೆಗೆ ಒಳ್ಳೊಳ್ಳೆ ವಿಚಾರಗಳನ್ನ. ಯಾಕಂದ್ರೆ ನಮ್ಮ ವೈವಿಧ್ಯತೆ ಇರೋದೇನೆ ನಮ್ಮ ವಿವಿಧ ಭಾರತಿಯಲ್ಲಿ. ಏನಂದ್ರೆ 10 ಜನ ಬಂದಾಗ 10 ಮಾತನ್ನ ನಾವು ಕೇಳ್ತೀವಿ. ಭಾಷೆ ಅಂದಾಗ ನಾನು ಮಾತಾಡೋದು ಬೇರೆ ಆದ್ರೆ, ಸಂತೋಷ್ ಮಾತಾಡೋದು ಬೇರೆ ಆದ್ರೆ, ರಶ್ಮಿ ಬೇರೆ ತರ ಆದ್ರೆ, ಚಂದು ಬೇರೆ ತರ ಆದ್ರೆ, ಜಂಪಣ್ಣ ಬೇರೆ ತರ ಆದ್ರೆ, ಆದ್ರೆ ದಿನಾಗ್ಲೂ ಒಂದೇ ಧ್ವನಿಯನ್ನ ಕೇಳೋದಕ್ಕೂ, ದಿನಾಗ್ಲೂ 10 ಧ್ವನಿಗಳನ್ನ ನೀವು ಕೇಳೋದಕ್ಕೂ ನಿಮಗೆ ವ್ಯತ್ಯಾಸ ಇದೆ. ನಮ್ಮ ವೈವಿಧ್ಯತೆಯೇ ನಮ್ಮ ಶಕ್ತಿ.
0: ಆಮೇಲೆ ಎಷ್ಟೇ ವೈವಿಧ್ಯತೆ ಇದ್ರು ನಮ್ಮ ಆಕಾಶವಾಣಿಯ ನಿರೂಪಣೆ ಇದೆಯಲ್ಲ ಅದು ಎಲ್ರಿಗೂ ತಲುಪುವಂಗೆ ಇರುತ್ತೆ. ಅಲ್ಲಿ ಯಾವುದೇ ಧಾರವಾಡದ ಶೈಲಿನಲ್ಲಿ ಆಗಲಿ ಮಂಗಳೂರು ಶೈಲಿನಲ್ಲಿ ಆಗಿ ಮಾತಾಡೋಕ್ಕಾಗಲ್ಲ. ನಮ್ದು ಒಂಥರ ವಿಶೇಷತೆ ಇದೆ ಯಾವತ್ತು ಆಕಾಶವಾಣಿಯ. ಅದಕ್ಕೇನೆ ಹೇಳೋದು ನಿಮ್ಮ ಭಾಷೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ.
1: ಆಕಾಶವಾಣಿ ಅದು ಶುದ್ಧ ಕನ್ನಡ
0: ಕನ್ನಡ
1: ಅಲ್ವಾ?
0: ಹೌದೌದು.
1: ಹಾಗಾಗಿ ನಮ್ಮ ಶ್ರೋತೃಗಳು ಶುದ್ಧ ಕನ್ನಡ ಭಾಷೆಯನ್ನ ಕೇಳಬೇಕಾದ್ರೆ ಆಕಾಶವಾಣಿ ಕೇಳಬೇಕು, ಮತ್ತೆ ವಿವಿಧ ವಿಷಯಗಳನ್ನ ಕೇಳಬೇಕಾದ್ರೆ, ಆಮೇಲೆ ವಿವಿಧ ಹಾಡುಗಳನ್ನ, ಹಾಡು ಅಂದ್ರೆ ಹೊಸ ಹಾಡು, ಮಧ್ಯಕಾಲೀನ ಹಾಡು, ಹಳೆ ಹಾಡು, ಎಲ್ಲ ರೀತಿಯ 50ನೇ ಇಸವಿಯ ಗೀತೆಗಳಿಂದ ಹಿಡಿದು ಇವತ್ತಿನ 2026ರವರೆಗಿನ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಹೀಗೆ ಎಲ್ಲ ರೀತಿಯ ವೈವಿಧ್ಯ ನಿಮಗೆ ಕೊಡ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ. ಕನ್ನಡ ಸದಾ ನಿಮ್ಮ ಸಂಗಡ. ಆಮೇಲೆ ಏನೋ ಒಂದು ಹೊಸ ವಿಷಯ ಹೇಳಬೇಕು ಅಂತಿದ್ರಲ್ಲ ಜಂಪಣ, ನಮ್ಮ ಶ್ರೋತೃಗಳಿಗೆ ಈ ಸಂದರ್ಭದಲ್ಲಿ ಹೇಳ್ಬಿಡಬಹುದಾ?
0: ಅದೇ ಹೇಳಬಹುದು, ಆದ್ರೆ ಸಮಯ ಆಗಿದೆ, ಬಹುಶಃ ನಾವು ಹೇಳ್ತಾನೆ ಇರ್ತೀವಿ. ಆದರೂ ಕೂಡ ಹೇಳ್ಬೋದು ಅಂತಂದ್ರೆ ನಮ್ಮ ವಿವಿಧ ಭಾರತಿಗೆ 56ನೇ ವಾರ್ಷಿಕೋತ್ಸವ ಇದೆ.
1: 56 ವರ್ಷ ಯಾವತ್ತಿಗೆ?
0: 18ನೇ ತಾರೀಕಿನ ದಿನ ರವಿವಾರ. ಸೊ ಅವತ್ತು ನಾವು ವಿಶೇಷವಾಗಿ
1: ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸ್ತೀವಿ.
0: ಅದು ಏನು ಅಂತ ಅವರಿಗೆ ಬೇಕಾದ ಗೊತ್ತಾಗುತ್ತೆ.
1: ಕಾಯ್ತಾ ಇರಿ, ಸಸ್ಪೆನ್ಸ್ ಅನ್ನ ಇಟ್ಟಿದ್ದೀವಿ.
0: ಹೌದು,
1: ಭಾನುವಾರ ಅಕ್ಟೋಬರ್ 18ನೇ ತಾರೀಕು ವಿವಿಧ ಭಾರತಿಗೆ 56 ವರ್ಷ ತುಂಬುತ್ತೆ. ಈ ಸಂದರ್ಭದಲ್ಲಿ ಇಡೀ ದಿನ ಒಂದಷ್ಟು ತರ್ಲೆ ತುಂಟುತನ ವರದಿ, ವಿಶೇಷ ಸಂದರ್ಶನಗಳು, ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. ಕೇಳ್ತಾ ಇರಿ, ಕಾಯ್ತಾ ಇರಿ. 56ನೇ ವರ್ಷದ ಕಾರ್ಯಕ್ರಮ ಹೇಗಿರುತ್ತೆ, 57ನೇ ವರ್ಷಕ್ಕೆ ಹೋದ್ಮೇಲೆ ಇನ್ನೂ ಒಂದಷ್ಟು ಬದಲಾವಣೆಗಳು ಬರಬಹುದು. 57ನೇ 56 ತುಂಬಿ 57ಕ್ಕೆ ಕಾಲಿಟ್ಟಾಗ ನಿಮಗೆ ಮುಂದಿನ ವಾರದಲ್ಲಿ ಮತ್ತಷ್ಟು ವಿಶೇಷಗಳನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಈಗ ಈ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಮೇಲ್ ಮಾಡಿದ ಹಾಗೆ ಪತ್ರಗಳನ್ನು ಬರೆಯುವ ತಕ್ಷಣ ಸಂದೇಶಗಳನ್ನು ಕಳಿಸುವ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.
0: ಎಲ್ಲರಿಗೂ ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ.

0: ಸ್ಪಂದನಾ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಾಂಪಣ್ಣ, ಆಶಿಹಾಳ್ ಹಾಗೂ ಬಿಕೆ ಸುಮತಿ. ಸಮಯ 2:30. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ: ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ವಾರ್ತೆಗಳ ವಿವರ: ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಯಾಗಿ ಇಲ್ಲವೇ ನಗರಸಭೆ ನಗರ ಪಾಲಿಕೆಯಲ್ಲಿ ಸೇರ್ಪಡೆಯಾಗಿ ಸಂಪೂರ್ಣ ಹಸ್ತಾಂತರವಾದ ಬಳಿಕವೂ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದು ತನಿಖೆ ನಡೆಸುವಂತೆ ಆದೇಶಿಸಿದ್ದಾರೆ. ಹಸ್ತಾಂತರವಾಗಿರುವ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮವಾಗಿ ವಹಿವಾಟು ನಡೆದಿದೆಯೇ, ಗ್ರಾಮಗಳ ಕಾಮಗಾರಿಗೆ ಪಂಚಾಯಿತಿ ವತಿಯಿಂದ ಹಣ ಭರಿಸಲಾಗಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಲು ಒಂದು ಸಮಿತಿ ರಚಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತ ವರದಿಯನ್ನು 30 ದಿನಗಳ ಒಳಗಾಗಿ ಸಲ್ಲಿಸಲು ಅವರು ಸೂಚನೆ ನೀಡಿದ್ದಾರೆ. ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಲ್ಲಿ ಸಂಬಂಧಿತ ಸಿಬ್ಬಂದಿಯನ್ನು ಅಮಾನತು ಮಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸುವಂತೆ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ 2003ರಲ್ಲಿ ಸಂಚಲನ ಮೂಡಿಸಿದ್ದಂತಹ ರಿಂಗ್ ರೋಡ್ ಶುಭಾ ಪ್ರಕರಣದ ಅಪರಾಧಿಗಳಾದಂತಹ ಶುಭಾ, ಶಂಕರನಾರಾಯಣ ಮತ್ತು ಡಿ ವರುಣ್ ವರ್ಮಾ ಸಲ್ಲಿಸಿರುವಂತಹ ಕ್ಷಮಾದಾನ ಅರ್ಜಿಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿತ್ತು. ಈ ನಡುವೆ ಶುಭಾ ರಾಜ್ಯಪಾಲರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ದು, ರಾಜ್ಯಪಾಲರ ಕಾರ್ಯಾಲಯವು ಅರ್ಜಿಯನ್ನು ಪರಿಶೀಲನೆ ನಡೆಸುವಂತೆ ರಾಜ್ಯ ಗೃಹ ಇಲಾಖೆಗೆ ರವಾನಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆ ಕುರಿತಂತೆ ತಮ್ಮನ್ನು ಗುರಿಯಾಗಿಸಲು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮನ್ನು ಬಂಧಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. ರಹಸ್ಯ ಕಾರ್ಯಾಚರಣೆ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧನ್ಯವಾದ ಸಲ್ಲಿಸಿದ್ದಾರೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ಕಂಡುಕೊಳ್ಳಲು ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ವಿಜಯೇಂದ್ರ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರೈತರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಸಂಜೆ ಚಾಲನೆ ದೊರೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಂಜೆ 4:10 ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಕಾಪು ಉಚ್ಚಿಲ ಮಹಾಲಕ್ಷ್ಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ದಸರಾ ಉದ್ಘಾಟನೆ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭ ಜರುಗಲಿದೆ. ಬಳಿಕ ಮಂಗಳೂರಿಗೆ ಆಗಮಿಸಲಿರುವ ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಆಗಮಿಸಿ ಮಂಗಳೂರು ದಸರಾ ಭವನ ಉದ್ಘಾಟನೆ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ.

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಮತ್ತು ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ನಿರಂತರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿಗೆ ಬಂದು ತಲುಪಿದೆ. 124.89 ಅಡಿ ನೀರಿನ ವಿಸ್ತೀರ್ಣ ಹೊಂದಿರುವಂತಹ ಅಣೆಕಟ್ಟೆಯಲ್ಲಿ ಪ್ರಸ್ತುತ ನೀರಿನ ಮಟ್ಟ 100 ಅಡಿ ಮಾತ್ರ ಇದೆ. ಜಲಾಶಯಕ್ಕೆ 576 ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದಿಂದ 2658 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಕುಸಿದಿರುವ ಪರಿಣಾಮ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ 40%ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಬೆಂಗಳೂರು ಆಕಾಶವಾಣಿ ನಿಲಯದಲ್ಲಿಂದು ಆಯೋಜನೆ ಮಾಡಲಾಗಿದ್ದಂತಹ ವಿವಿಧ ಭಾರತೀಯ 56ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಖ್ಯಾತ ಉದಯ್ ಜಾದುಗಾರ್ ಭಾಗಿಯಾಗಿದ್ದರು. ಹಲವು ವರ್ಷಗಳಿಂದ ಸಕ್ರಿಯ ಜೀವನದಿಂದ ದೂರ ಉಳಿದಿದ್ದಂತಹ ಅವರು ಮತ್ತೊಮ್ಮೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಲ್ಪಿಸುವ ಇಂಗಿತ ವ್ಯಕ್ತಪಡಿಸಿದ ಅವರು ಆಕಾಶವಾಣಿಯಲ್ಲಿ ಅವರು ಭಾಗಿಯಾದಂತಹ ಕಾರ್ಯಕ್ರಮದ ಕುರಿತು ಪ್ರಸ್ತಾಪಿಸಿದರು.
2: ಹಲವಾರು ವರ್ಷಗಳಿಂದ ನಾನು ಬಂದು ಆಗಾಗ ಇಲ್ಲಿ ಮಾತಾಡಿದ್ದಿದೆ ಆಕಾಶವಾಣಿಯಲ್ಲಿ. ಈಗ ನಾನು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಉದಯ್ ಡಾಟ್ ಜಾದುಗಾರ್ ಅಂತ ಅಕೌಂಟ್ ಓಪನ್ ಮಾಡಿದ್ದೀನಿ. ಪ್ರತಿದಿನ ಮ್ಯಾಜಿಕ್ ಹೇಳ್ಕೊಡ್ತೀನಿ, ಮಾತಾಡೋಗೊಮ್ಮೆ ಹೇಳ್ಕೊಡ್ತೀನಿ, ಮತ್ತೆ ಜೋಕ್ಸ್ ಹೇಳ್ತೀನಿ, ಜೀವನದ ನೀತಿ ನಿಯಮಗಳನ್ನ ಪಾಸಿಟಿವ್ ಥಿಂಕಿಂಗ್ ಅನ್ನ ಎಲ್ಲ ಹೇಳ್ಕೊಡ್ತೀನಿ, ದಯವಿಟ್ಟು ನೋಡಿ.
1: ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ನಿಲಯದ ಮುಖ್ಯಸ್ಥರಾದಂತಹ ಕೆಪಿ ಸಂಜೀವ್, ವಿವಿಧ ಭಾರತೀಯ ವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಪೂರ್ವ ಮತ್ತು ಹಾಲಿ ಅಧಿಕಾರಿಗಳು ಮತ್ತು ತಾಂತ್ರಿಕ ವರ್ಗಕ್ಕೆ ಧನ್ಯವಾದ ಅರ್ಪಿಸಿದರು. ವಿವಿಧ ಭಾರತಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಮತ್ತಷ್ಟು ಸದಭಿರುಚಿಯಿಂದ ಕೂಡಿರಲಿ ಎಂದು ಕೋರಿದ ಅವರು, ಜೆನ್ಜಿಗೆ ರುಚಿಸುವ ಕಾರ್ಯಕ್ರಮಗಳತ್ತಲೂ ಗಮನ ಹರಿಸುವಂತೆ ಸಲಹೆ ನೀಡಿದರು. ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವೀಕ್ಷಣೆ ನಡೆಸಿತು. ಸಮಿತಿ ಸದಸ್ಯರಾದಂತಹ ಡಾ ಎಂಸಿ ಸುಧಾಕರ್ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಪ್ರಗತಿ ಮತ್ತು ಮಹಾಲೇಖಪಾಲರ ಕೆಲವು ಆಕ್ಷೇಪಣೆಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ನಡೆಸಬೇಕೆಂಬ ಉದ್ದೇಶದಿಂದ ಭೇಟಿಯನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆಯ ಪ್ರಗತಿಯ ಬಗ್ಗೆ ಅಧ್ಯಯನ ನಡೆಸಿ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿ ವರದಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಕಳೆದ 5-6 ವರ್ಷದ ಸರಾಸರಿ ಮಳೆ ಮಾಪನದ ಅಂಕಿಅಂಶಗಳನ್ನು ಗಮನಿಸಿದರೆ 14.5 TMC ಕುಡಿಯುವ ನೀರು 7 ಜಿಲ್ಲೆಗಳಿಗೆ ಲಭಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಸನ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೊಮ್ಮಸಂತದ ಗ್ರಾಮದ ಗ್ರಾಮೀಣ ಪ್ರತಿಭೆ ವಿ ರಾಧಾ ವೆಂಕಟೇಶ್ ಜಪಾನ್ನಲ್ಲಿ 17-26ರವರೆಗೆ ನಡೆಯಲಿರುವಂತಹ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಕುಗ್ಗಿದ್ದು ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ವಿಳಂಬ, ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಎದುರಿಸುತ್ತಿರುವಂತಹ ಆರ್ಥಿಕ ಸಂಕಷ್ಟ ಮತ್ತು ವಿವಿಧ ಶುಲ್ಕಗಳ ಹೆಚ್ಚಳವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ 6ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದ್ದು ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಈ ಬಗ್ಗೆ ಅನುಮಾನವಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ

ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ವಿವಿಧ ಭಾರತಿ 102.9 ಎಫ್ಎಂ.
5: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:42 ಈ ಸಮಯ

ಚಿತ್ರತಾಣ ಕಾರ್ಯಕ್ರಮದ ಸಮಯ. ಚಿತ್ರತಾಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದು ಚಿತ್ರದ ಗೀತೆಗಳನ್ನು, ಎಲ್ಲ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಇಂದಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂತಹ ಚಿತ್ರ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇರಿ. ಸಾಲುಗಳು, ಒಂದೆರಡು ಸಾಲುಗಳನ್ನು ಹೇಳ್ತೀನಿ. ಆ ಸಾಲುಗಳು ಹೇಳಿದಾಗ ನಿಮ್ಗೆ ನೆನಪಾಗುತ್ತಾ ಸಿನಿಮಾ ಯಾವುದು ಅಂತ ಪ್ರಯತ್ನ ಮಾಡಿ. ಆ ಹುಡುಗಿ ಒಳಗೆ ಬರೆದರೆ ನಾನು ಕವಿ, ಬರೆಯದ ದಿನ ಇರುಳೋ ಇರುಳು. ಯಾವುದಂತ ಗೊತ್ತಾಯ್ತಾ? ಗೆಸ್ ಮಾಡ್ತಾ ಇರಿ. ಹೃದಯ ಹೃದಯ ಚಿತ್ರದ ಗೀತೆಗಳನ್ನು ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಕೇಳೋಣ ಸ್ನೇಹಿತರೆ. ಗೀತೆಗಳೆಲ್ಲವೂ ಹಂಸಲೇಖ ಅವರ ರಚನೆ ಮತ್ತು ಸಂಗೀತದಲ್ಲಿ ಮೂಡಿಬಂದಿದೆ. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್, ಅನುಪ್ರಭಾಕರ್, ಶರತ್ ಬಾಬು, ಅವಿನಾಶ್, ರಮೇಶ್ ಅವರ ಒಂದು ಚಿತ್ರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇವರು. ಎಂ ಎಸ್ ರಾಜಶೇಖರ್ ಅವರ ನಿರ್ದೇಶನ, ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಹೃದಯ ಹೃದಯ. ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದ್ದಾರೆ.

ಚಿತ್ರತಾಣ ಕಾರ್ಯಕ್ರಮದಲ್ಲಿ ಇಂದು ತೆಗೆದುಕೊಂಡಿರುವಂಥ ಚಿತ್ರ ಹೃದಯ ಹೃದಯ ಚಿತ್ರ. ತುಂಬನೇ ಪ್ರೇಮಮಯವಾದಂತಹ ಕಾವ್ಯಮಯವಾದಂತಹ ಚಿತ್ರ ಇದು. ಮುಂದಿನ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಕೇಳೋಣ. ಹೋಗಿ ಬಾ ಹೋಗಿ ಬಾ ಜೀವದ ಜೀವದ

ಪ್ರೇಮದಲ್ಲಿ ದೋಷ ಇರಲ್ಲ, ಪ್ರೇಮಿಸೋರಲ್ಲಿ ದೋಷ ಇರಲ್ಲ, ಬಟ್ ಪ್ರೇಮ ಕಾಯಂತಿದ್ದ ಪ್ರೇಮ ಹಣ್ಣಾಗಿ ಮಾಗಿ ಜೊತೆಯಾಗಿ ಬದುಕೋದೇ ಇಲ್ಲ. ಹೃದಯ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಗಾಯನದಲ್ಲಿ.

ಚಿತ್ರತಾನ ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವು ಸಂದೇಶಗಳು ಬಂದಿದೆ. ಹಾಡು ಕೇಳಿ ಹೃದಯಕ್ಕಿತ್ತು ಆಯಿತು. ಫಸ್ಟ್ ಕ್ಲಾಸ್ ಲಿರಿಕ್ಸ್ ಅಂತ ರತ್ನವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ. ಖಂಡಿತ ಅಂತಹ ಸಾಲುಗಳಿದು. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಮೆಚ್ಚುಗೆ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇಂದಿನ ಚಿತ್ರತಾನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 3 ಗಂಟೆ. ಮುಂದಿನ ಕಾರ್ಯಕ್ರಮಗಳು ಹಿಂದಿಯಲ್ಲಿ, ಮತ್ತೆ ನಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ.

ಪರಿಮಳ ಕಾರ್ಯಕ್ರಮದ ಸಮಯ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

0: ಪರಿಮಳ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ವಿಶೇಷವಾದ ವಿಷಯಗಳು, ಅದರಲ್ಲೂ ಸಿನಿ ರಂಗಕ್ಕೆ ಕುರಿತಾದ, ಕಲೆಯ ಕುರಿತಾದ ವಿಶೇಷ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳನ್ನ ಕೇಳ್ತಾ ಸಾಗೋದೇ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9484830129. ಮತ್ತೊಮ್ಮೆ ಹೇಳ್ತೀನಿ, 9484830910029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಕಾರ್ಯಕ್ರಮದ ವಿಷಯದ ಕುರಿತಾದ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಏನು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸಿನಿಮಾಗೆ ಇದು ಬಹಳ ಒಂದು ಮುಖ್ಯವಾದ ಅಂಶ. ಎಷ್ಟೋ ಸಿನಿಮಾಗಳು ಇದರಿಂದನೇ ನಿಂತಿರುತ್ತೆ. ಆ ಸಿನಿಮಾವನ್ನು ಎಲಿವೇಟ್ ಮಾಡುವಂತಹ ಅಂಶಗಳಿದು. ಏನು ವಿಷಯವನ್ನು ಮಾತನಾಡ್ತಾ ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಒಂದು ಪುಟ್ಟ ಬ್ರೇಕ್ನ ನಂತರ ಗೀತೆಯನ್ನು ಕೇಳಿ ಬರೋಣ. ಆಮೇಲೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಸಾಕ್ತಾ ಮಾತುಕತೆ ಒಂದಿಗೆ ನಾವು ಸಾಗೋಣ.
1: E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುವಂಥ ವಿಷಯ ಏನಿರ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಇದು ಸಿನಿಮಾವನ್ನು ಎಲಿವೇಟ್ ಮಾಡುತ್ತೆ ಅಂತಹ ಒಂದು ಅದ್ಭುತವಾದ ವಿಷಯ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದೆ. ಅನೇಕ ಸ್ನೇಹಿತರ ಪ್ರಯತ್ನ ಇದೆ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಪ್ರೊಡಕ್ಷನ್ ಬಗ್ಗೆ ಅಂತ ಇರ್ಬೋದಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕತೆ ಮತ್ತು ಇಂಥ ಹಾಡುಗಳು ಸಹ ಬೇಕಾಗುತ್ತೆ ಒಂದು ಸಿನಿಮಾ ಜೀವಂತವಾಗಿರಬೇಕು ಅಂತಂದರೆ ಅಂತ ಹೇಳ್ತಿದ್ದಾರೆ. ಅವ್ಸ್ ಎಸ್, ಅದೆಲ್ಲ ಇದ್ದೇ ಇರುತ್ತೆ. ಕತೆ, ಚಿತ್ರಕತೆ, ನಿರ್ದೇಶನ, ನಿರ್ಮಾಪಕ, ನಟರು, ನಟಿಯರು ಎಲ್ಲರೂ ಸಹ ಇರಬೇಕಾಗುತ್ತೆ. ಆದರೆ ಕೆಲವು ಅಂಶಗಳು ಸಿನಿಮಾವನ್ನು ಎಲಿವೇಟ್ ಮಾಡುತ್ತೆ. ಯಾವುದು ಆ ಅಂಶ ಅಂತ ಹೇಳ್ತೀನಿ. ಹೇಗಪ್ಪ ಅಂತ ಅಂದರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಯೂರ ಸಿನಿಮಾಕ್ಕೆ ಹೋಗಿ ಹೋದ್ರ, ಹೋದ ಮೇಲೆ ಆ ಒಂದು ದರ್ಬಾರ್ ನಡೆಯುವ ಸೀನ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟ್ರಿ ಆಗುತ್ತೆ. ಎಂಟ್ರಿ ಆದ ತಕ್ಷಣ ಪ್ರಶ್ನೆಗಳು ಎಲ್ಲರ ಕಡೆಯಿಂದ. ನಾನು ಒಬ್ಬ ರಾಜನಾಗಿದ್ದೆ, ರಾಜ ಇಷ್ಟು ದಿನ ಒಬ್ಬ ಬಡಬ್ರಾಹ್ಮಣನಾಗಿ ನಾನು ವಿದ್ಯಾಕಾಂಕ್ಷಿಯಾಗಿ ಇಲ್ಲಿದ್ದೆ ಅಂತೆಲ್ಲ ಹೇಳಲಾಗುತ್ತೆ. ಆಗ ರಾಜನಾಗಿದ್ದೆ

ಎಲಗ ಮತ್ತೆ ಅವರ ತಾಯಿಯ ಸಮಾಧಿಯ ಮುಂದೆ ಅಮ್ಮ ನನಗೆ ಈ ಥರ ಕನಸು ನಿನ್ನಿಂದ ಬಿಟ್ಟಾಯ್ತಾ ಅಂತ ಹೇಳಿಕೊಂಡು ಹೇಳುವಂಥ ಡೈಲಾಗು. ಎರಡು ಸೀನಲ್ಲಿ ಆಗುವಂಥ ಸಂಭಾಷಣೆಗಳಿದೆಯಲ್ಲ, ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗುತ್ತೆ. ಅಂತಹ ಸಂಭಾಷಣೆಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತೀವಿ ಸ್ನೇಹಿತರೆ. ಸಿನಿಮಾವನ್ನು ಕೆಲವು ಸಂಭಾಷಣೆಗಳು ಎಲಿವೇಟ್ ಮಾಡಿ ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ, ನೋಡುಗರನ್ನು ರೋಮಾಂಚನಗೊಳಿಸುತ್ತೆ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಷಯ ಯಾವುದು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಲ್ವಾ? ಲ್ಯಾಂಡ್ ಮಾರ್ಕ್ ಸಂಭಾಷಣೆಗಳು. ಕೆಲವು ಸಂಭಾಷಣೆಗಳು ಸಿನಿಮಾದ ದಿಕ್ಕನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದು ಇಂದಿನ ಕಾರ್ಯಕ್ರಮದ ವಿಷಯ. ಇನ್ನು ದೊಡ್ಡ ರೆಕಾರ್ಡನ್ನು ಮಾಡಿದಂಥ ಮತ್ತೊಂದು ಸಿನಿಮಾ, ಕನ್ನಡದ ಚಿತ್ರರಂಗದ ಮಟ್ಟಿಗೆ ಅತೀ ದೊಡ್ಡ ಒಂದು ದಾಖಲೆ ಆಗ ಬಂದಂತಹ ಮುಂಗಾರು ಮಳೆ ಸಿನಿಮಾ. ಅದರಲ್ಲೂ ವಿಶೇಷವಾಗಿ ಯೋಗರಾಜ್ ಭಟ್ ಅವರ ಡೈಲಾಗ್ಗಳು ಒಂದು ವಿಶೇಷ ಮನ್ನಣೆಯನ್ನು ಪಡ್ಕೊಂತು. ಅದರಲ್ಲಿ ನೀವು ನನಗೆ ಸಿಗಲ್ಲ ಕಣ್ರಿ ಅನ್ನುವಂಥ ಡೈಲಾಗ್ ಇರ್ಬೋದು. ಆ ಡೈಲಾಗ್ ಸಿನಿಮಾವನ್ನು, ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ. ಪ್ರೇಮವೇ ಬೇಡ ಅಂತ ಇದ್ದಂತಹ ಹುಡುಗಿ ಕೊನೆಗೆ ಆ ಹುಡುಗನ ಪ್ರೇಮವನ್ನು ನೋಡಿ ಮೆಚ್ಕೊತಾಳೆ. ಸಿನಿಮಾದಲ್ಲಿ ಆ ಡೈಲಾಗ್ ಗಣೇಶ್ ಅವರ ಸಾಮರ್ಥ್ಯ ಏನಂತ ತೋರಿಸಿದೆ. ನೀವು ಈ ಸಮಯದಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದರೆ ಅದೊಂದು ಡೈಲಾಗ್ ಇದೆಯಲ್ಲ, ಅದು

ಆ ಡೈಲಾಗನ್ನು ಕಂಪ್ಲೀಟಾಗಿ ಹೇಳುವಂಥದ್ದು, ನೀವು ನನಗೆ ಸಿಕ್ಕೇ ಸಿಗ್ತೀರಾ, ನನಗೂ ನಿಮಗೂ ಒಂದು ಡಜನ್ ಮಕ್ಕಳಾಗುತ್ತೆ ಅನ್ನುವಂಥ ಡೈಲಾಗ್ ಇದೆಯಲ್ಲ, ಆ ಡೈಲಾಗು ಇಡೀ ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ. ಆ ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಕೆರೆಯ ಪಕ್ಕ ಕೂತ್ಕೊಂಡು ಒಂದು ಸ್ಪೆಷಲ್ ಎಫೆಕ್ಟಲ್ಲಿ ಆ ಡೈಲಾಗ್ ಹೇಳಿರೋ ರೀತಿ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ. ಸಿನಿಮಾದ ಸಂಭಾಷಣೆಗಳಿಗಿರುವಂಥ ಶಕ್ತಿ ಅಂಥದ್ದು ಸ್ನೇಹಿತರೆ, ಸಿನಿಮಾ ಒಂದು ವೇನಲ್ಲಿ ಒಂದು ಜೋಶಲ್ಲಿ ಅಥವಾ ಒಂದು ವೇವ್ಲೆಂತಲ್ಲಿ ಹೋಗ್ತಾ ಇರುತ್ತೆ. ಸಂಭಾಷಣೆಗಳು ಬಂದಾಗೆ ಅಲ್ಲೇ ಕೇಳುಗರು ನೋಡುಗರು ತಮ್ಮ ಸೀನಿ ರಸಿಕರು ಏನಿದ್ದಾರೆ ಅವರು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳೋ ಥರ ಮಾಡೋದು. ಆ ಎಂತಹ ನಟ, ಎಂತಹ ನಟಿ, ಎಂತಹ ಸಂಭಾಷಣೆ ಅಂತ ಹೇಳೋದಕ್ಕೆ ಆರಂಭ ಮಾಡೋದು ಇಂತಹ ಸಂದರ್ಭದಲ್ಲಿ. ಅಂತಹ ಸಂಭಾಷಣೆಗಳು ಯಾವತ್ತೂ ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ. ಇಂತಹ ಸಂಭಾಷಣೆಗಳ ಕುರಿತು ಲ್ಯಾಂಡ್ಮಾರ್ಕ್ ಸಂಭಾಷಣೆಗಳು ಅಂತ ಒಂದಷ್ಟು ಸೂಪರ್ ಹಿಟ್ ಚಿತ್ರಗಳ ಲ್ಯಾಂಡ್ಮಾರ್ಕ್ ಸಂಭಾಷಣೆಗಳ ಕುರಿತು ಮಾತನಾಡೋಣ. ಮುಂಗಾರು ಮಳೆ ಸಿನಿಮಾದ ಈ ಸಂಭಾಷಣೆಯು ಹಾಗೇನೆ, ನಾವಿಬ್ಬರು ದೂರ ಆಗ್ತೀವಿ, ನಾವು ಸಿಗಲ್ಲ, ಹೇಗೆ ಇದ್ದರೂ ನಾನು ನಿನ್ನ ಮುಂದೆ ಜೊತೆಯಾಗಿರ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದೆ, ಆದರೆ ಅದು ಆಗಲಿಲ್ಲ. ನೀವು ಸಿಗಲ್ಲ ಅಂತ ನನಗೇನು ಬೇಜಾರಿಲ್ಲ, ನಿಮ್ಮ ಜೊತೆ ಕಳೆದಂಥ ಈ ಡೈಲಾಗ್ಸ್ನ ಆ ವೇಣೆಲ್ಲ ಹೇಳೋದು ಬೇಡ. ಆ ಒಂದು ಡೈಲಾಗ್ಸ್ ನಿಮ್ಗೆ ಗೊತ್ತೇ ಇದೆ, ನೀವೆಲ್ಲರೂ ನೋಡಿರ್ತೀರ, ಇಲ್ಲಾಂದರೆ ಹೇಳ್ಬಿಡ್ತಾ ಇದೆ ನಿಮಗೆ ಅದೇ ಡೈಲಾಗ್ಸ್ ಸೇಮ್ ಡಿಟ್ಟು ಡೈಲಾಗ್ ಹೇಳೋಣ ಅಂದ್ಕೊಂಡೆ, ಆದರೆ ಬೇಡ ಅಂತ ಸುಮ್ಮನೆ ಅದೇ. ಆ ಒಂದು ಸಂಭಾಷಣೆ ಸಿನಿಮಾವನ್ನು ಎಲಿವೇಟ್ ಮಾಡುತ್ತೆ, ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಅಂತಹ ಸಂಭಾಷಣೆಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಿಸಾಗೋಣ. ಹಾಗೆ ನಿಮಗೂ ಸಹ ಯಾವುದಾದ್ರೂ ಸಿನಿಮಾದ ಸಂಭಾಷಣೆ ತುಂಬಾ ಇಷ್ಟ ಆಗಿತ್ತು ಅಂತ ಅಂದರೆ ಅಂತಹ ಸಂಭಾಷಣೆಯನ್ನು ಆ ಸಿನಿಮಾದ ಹೆಸರನ್ನು ನಮ್ಮ ಹತ್ರ ಹಂಚಿಕೊಳ್ಳಿ. ನಾವು ಸಹ ನಿಮಗೆ ಯಾವ ಚಿತ್ರ ಇಷ್ಟ ಆಯಿತು ಅಂತ ನಮಗೂ ಸಹ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಸಂಭಾಷಣೆಯ ಮೂಲಕ ಸಿನಿಮಾವನ್ನು ಎಲಿವೇಟ್ ಮಾಡಿದಂಥ ಒಂದು ಸಂಭಾಷಣೆಗಳು ಯಾವುದು ಅಂತ ಎಲ್ಲರಿಗೂ ಸಹ ಗೊತ್ತಾಗುತ್ತೆ. ನಿಮ್ಮ ಸಂದೇಶಗಳು ಸಹ ಬರಲಿ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಕಾರ್ಯಕ್ರಮದಲ್ಲಿ ಲ್ಯಾಂಡ್ಮಾರ್ಕ್ ಸಂಭಾಷಣೆ ಅನ್ನುವಂಥ ಸಂಭಾಷಣೆಗಳ ಕುರಿತು ಕೆಲವು ಸಿನಿಮಾಗಳನ್ನ ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಅನೇಕ ಸಿನಿಮಾಗಳು ಲ್ಯಾಂಡ್ಮಾರ್ಕ್ ಸಂಭಾಷಣೆಗಳಾಗಿ ಉಳಿದೋಗಿದೆ. ಅದರಲ್ಲಿ ವಿಶೇಷವಾಗಿ ಬಬ್ರುಹಾನ್ ಸಿನಿಮಾದ ಡೈಲಾಗ್ಸನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯವ? ಆ ಸಿನಿಮಾದಲ್ಲೂ ಸಹ ಬಬ್ರುಹಾನ್ಗೆ ಅವಮಾನ ಆದ ನಂತರ ತಾಯಿ ಹತ್ರ ಬಂದು ಮಾತುಗಳನ್ನು ಹಾಡಲೆ ಬರಸಿಡಿಲು ಬಡಿದಂತೆ ಕಡುನುಡಿಗಳೆಂದೆನ್ನ ಮನವ ಹಿರಿದನು ಅಮ್ಮ ತಡೆಯಲಾರೆ ಪರಮ ಪಾವನಿ ನೀನು, ಆ ಒಂದು ಗೀತೆ ಇದೆಯಲ್ಲ, ಆ ಗೀತೆ ಆದ ನಂತರ ಸಿನಿಮಾ ಇನ್ನೂ ಇಂಟೆನ್ಸಿಗೆ ಬರುತ್ತೆ. ಬಂದ ನಂತರ ವಿಶೇಷವಾಗಿ ಬಬ್ರುಹಾನ ಮತ್ತು ಅರ್ಜುನ ಎದುರೆದ್ರಾದಾಗ ಬರುವಂಥ ಡೈಲಾಗ್ ಏನು ಭಾರತ, ಕೆಂಗಣ್ಣಿನಿಂದ ಕೆಕ್ ಕಳಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶೌರ್ಯ ನಿನ್ನಲ್ಲಿ ಇಲ್ಲ, ಪರಮ ಪತಿರೋತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಏರಿದೆ ಅನ್ನುವಂಥ ಡೈಲಾಗು. ಮತ್ತು ಆ ಡೈಲಾಗ್ ಮೂಲಕನೇ ಮತ್ತು ಗೀತೆ ಪ್ರಾರಂಭ ಆಗಿ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಹೇಗಿರುತ್ತೆ ಅಂತ ಅಂದರೆ, ಕೋಪಗೊಂಡು ಬಂದಿರುವಂತಹ ಮಗ, ಅಪ್ಪ ಆದರೂ ಪರವಾಗಿಲ್ಲ ಈ ಥರ ಅಂದ್ಬಿಡ್ನಲ್ಲ ನನ್ನ ತಾಯಿಗೆ ಕೆಟ್ಟ ಹೆಸರನ್ನು ತಂದಂಥ ಇಂತಹ ವ್ಯಕ್ತಿಯನ್ನು ಬಿಟ್ಟರೆ ನಾನು ಮಗನಾಗಿ ತಪ್ಪು ಮಾಡ್ದಂಗೆ ಆಗುತ್ತೆ ಅಂತ ಹೇಳುವಂಥ ರೀತಿ ಇದೆಯಲ್ಲ, ಸಿನಿಮಾವನ್ನು ನೋಡಿದವ್ರಿಗೆ ಸೀಟ್ ಎಡ್ಜಲ್ಲಿ ನಿಲ್ಲಿಸಿರುವಂಥ ಸಂಭಾಷಣೆ ಅದು. ಮತ್ತಷ್ಟು ಇಂತಹ ಸಂಭಾಷಣೆಗಳಿದೆ. ನಿಮಗೆ ತುಂಬಾ ಇಷ್ಟ ಆದಂಥ ಯಾವುದಾದ್ರೂ ಚಿತ್ರದ ಸಂಭಾಷಣೆಗಳ ಕುರಿತಾದ ವಿಷಯವನ್ನು ಹಂಚಿಕೊಳ್ಳಿ. ಆ ವಿಷಯವನ್ನು ಸಹ ನಿಮ್ಮ ಸಂದೇಶಗಳನ್ನು ಸಹ ನಾನು ನೋಡಿದ್ರ ಮೂಲಕ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ

ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀ

ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ನಿರ್ಧರಿಸುವುದು ರಣರಂಗ, ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಗೀತೆ ನಾಟಕೀಯವಾದಂಥ ಗೀತೆಯಾದರೂ ಈ ಒಂದು ಗೀತೆ ಮತ್ತು ಒಂದಷ್ಟು ಅರ್ಜುನನನ್ನು ಮೀಟ್ ಮಾಡಿ ಬಂದಂತಹ ಬಬ್ರುವಾಹನ ನಂತರದ ಸಮಯದಲ್ಲಿ ಯುದ್ಧ ಆಗೋವರೆಗೂ ಸಂಭಾಷಣೆಗಳು ಏನು ಬರುತ್ತೆ ಅವೆಲ್ಲ ಸಂಭಾಷಣೆಗಳು ಸಿನಿಮಾವನ್ನು ಹಿಡಿದಿಟ್ಟುಕೊಂಡು ಎಲಿವೇಟ್ ಮಾಡುವಂತಹ ಒಂದು ಸಂಭಾಷಣೆ ಅದು. ಮುಂದಿನ ಸಿನಿಮಾ ಯಾವ ಸಿನಿಮಾದ ಸಂಭಾಷಣೆ ಎಲಿವೇಟ್ ಮಾಡುತ್ತೆ ಅಂತ ಅಂದರೆ ಪರಮಾತ್ಮ ಸಿನಿಮಾ ಹೆಂಗಪ್ಪ ಅಂತಂದರೆ ಅದೊಂದು ಕಲ್ಟ್ ಫಾಲೋಯಿಂಗ್ ಇರುವಂಥ ಸಿನಿಮಾ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ದೀರ್ಘವಾದ ಡೈಲಾಗ್ ಯಾವುದಪ್ಪ ಅಂತ ಅಂದರೆ ತಿಥಿ ಹೊಡೆ. ಆ ಡೈಲಾಗ್ಸ್ ಅದೇಗಿರುತ್ತಪ್ಪ ಅಂತ ಅಂದರೆ ತೈಲದಲ್ಲಿ ಬೆಂದು ಸಂಜೆಯ ಸೂರ್ಯನ ಮೊಡವಿಗೆ ಆ ಡೈಲಾಗ್ ಬರುತ್ತಲ್ಲ ಅದು ಕಂಪ್ಲೀಟ್ ಡೈಲಾಗು ಇದೆಲ್ಲ ಅದು. ಅದರಲ್ಲಿ ಆ ಮೂವಿಗೆ ಎಲಿವೇಟ್ ಅಂತ ಅಂದರೆ ಸಿನಿಮಾವನ್ನು ಕಚ್ಚಿಸುವಂಥ ನೆಕ್ಸ್ಟ್ ಡೈಲಾಗ್ ಯಾವುದಪ್ಪ ಅಂತ ಅಂದರೆ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ನೀನೊಬ್ಬಳನ್ನೇ ಅಂದಾಗ ಇಲ್ಲ ನನಗಾಗನ್ಸಲ್ಲ ನೀನೊಬ್ಬ ನಿನ್ನ ಮನಸ್ಸು ಸರಿಯಿಲ್ಲ ನಿನ್ನ ಮನಸ್ಸು ಸರಿಯಿಲ್ಲ ಅಂತ ಹೇಳಿದಾಗ ಪುನೀತ್ ರಾಜ್ಕುಮಾರ್ ಅವರು ಹೇಳೋದೊಂದೇ ಮಾತು, ನಾನು ಯಾವತ್ತೂ ಇದ್ರ ಮಾತು ಕೇಳಿಕೊಂಡು ಬದುಕಿರೋನು, ಇದನ್ನು ಸರಿಯಿಲ್ಲ ಅಂತ ಹೇಳಿದವ್ರು ಯಾರೂ ಇರಲಿಲ್ಲ, ನೀನು ಹೇಳ್ತಿದೀಯ ಇನ್ನು ನಾನು ನಿನಗೆ ಫೋರ್ಸ್ ಮಾಡಲ್ಲ, ನಿನಗೆ ನಾನು ಸರಿ ಅನಿಸಿದ್ರೆ ಬಾ ಅಂತ ಹೇಳಿಬಿಟ್ಟು ಅವರು ಹೊರಡ್ತಾರೆ. ಅಲ್ಲಿ ಸಿನಿಮಾ ಪ್ರೇಮಕ್ಕೆ ಅಲ್ಲಿವರೆಗೂ ಒಂದು ಜೋವಿಯಲ್ಲಾಗಿ ಆಟ ಆಡಿಕೊಂಡು ನಗ್ನಗ್ತಾ ಇದ್ದಂಥ ಆ ಒಂದು ಸಿಚುವೇಶನ್ನು ಇಮ್ಮಿಡಿಯೇಟಾಗಿ ಪ್ರೇಮದ ಒಂದು ಪಕ್ವತೆಗೆ ಒಳಗಾಗುವಂಥ ಸಂದರ್ಭಕ್ಕೆ ಒಳಗಾಗುತ್ತೆ ಸಿನಿಮಾ. ಇಲ್ಲಿ ಇಷ್ಟು ಹೊತ್ತು ಜೋವಿಯಲ್ಲಾಗಿದ್ದಂಥ ಹುಡುಗ, ಎಲ್ಲರ ಜೊತೆ ನಗ್ನಗ್ತಾ ಇದ್ದಂಥ ಹುಡುಗ, ಆಕೆ ಹಾಗೆ ಇರಲು ಸೀರಿಯಸ್ ಆಗಿ ಏನೂ ತಗೋತಾ ಇರಲಿಲ್ಲ, ಸುಮ್ಮನೆ ನಗ್ತಾ ಇರಲು, ಕನ್ಫ್ಯೂಷನ್ ಏನು ಮಾಡ್ತಾ ಇದ್ದಾರೆ ಇವರು ಅನ್ನೋ ಥರ ಇರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ಡೈಲಾಗ್ ಹೇಳಿ ಪುನೀತ್ ರಾಜ್ಕುಮಾರ್ ಆ ಪಾತ್ರ ಪರಮ ಪಾತ್ರ ಹೊರಟ ನಂತರ ದೀಪ ಪಾತ್ರ ಇಲ್ಲಿ ಕೊರಗೋಕ್ಕೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಕೂತಂಥ ಡೈಲಾಗ್ಸ್ ಇದು. ಮತ್ತು ಆ ಡೈಲಾಗ್ ಸಾಂಗ್ ಜೊತೆ ಹೇಗೆ ಮುಗೀತಪ್ಪ ಅಂತ ಅಂದರೆ ನೆಕ್ಸ್ಟ್ ಸಾಂಗ್ ಮುಗಿತಾ ಇದ್ದಂಗೆ ಆ ದೀಪ ಅನ್ನುವಂಥ ಕ್ಯಾರೆಕ್ಟರ್ ಪರಮ್ ಕ್ಯಾರೆಕ್ಟರ್ನ ಮೀಟ್ ಆದಾಗ ಹೇಳುವಂಥ ಮಾತು, ಇನ್ನೂ ಕಂಬ ಕೆರೆಯ ಕೆಲಸ ತುಂಬ ಇತ್ತು, ತುಂಬ ಬೇಗ ಬಂದುಬಿಟ್ಟೆ ನೀನು ಅಂತ ಹೇಳಿದಾಗ ಜಸ್ಟ್ ಕಟ್ಕೊಂಡು ಹೋಗು ಅಂತ ಹೇಳುವಂಥ ಮಾತು. ಇಲ್ಲಿಗೆ ಆ ಸಂಭಾಷಣೆ ಎಲಿವೇಶನ್ ಮುಗಿಯುತ್ತೆ. ಇನ್ಮಿಕ್ಕದೆಲ್ಲ ಪ್ರೇಮ ಪ್ರೇಮ ಪ್ರೇಮ ಆ ಸಿನಿಮಾದಲ್ಲಿ.

ಲ್ಯಾಂಡ್ಮಾರ್ಕ್ ಸಂಭಾಷಣೆ ಇರುವಂಥ ಸಿನಿಮಾಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ವಿ. ಈ ಸಂಭಾಷಣೆಗಳು ಹೇಗಪ್ಪ ಅಂತ ಅಂದರೆ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಸಂಭಾಷಣೆಗಳು. ಇಂತಹ ಸಂಭಾಷಣೆಗಳ ಕುರಿತು ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ವಿ. KGF ಸಿಂಪಲಾಗಿ ಎರಡೇ ಒಂದು ಸಿಂಪಲ್ ಡೈಲಾಗ್ ಇದೆ, ಅದರಲ್ಲೇ ಸಿನಿಮಾ ಎಲಿವೇಟ್ ಆಗುತ್ತೆ. ಓ, ನಾಯಕ ಸೋತ್ನ, ಒಪ್ಕೋಬಿಟ್ನ, ಸೋಲ್ನ ಅಂತ ಹೇಳೋ ಟೈಮಲ್ಲೇ ಅನಂತ್ ನಾಗ್ ಅವ್ರ ಮೂಲಕ ಈ ಒಂದು ಸಂಭಾಷಣೆಯನ್ನು ಹೇಳಿಸಲಾಗುತ್ತೆ. ಗಾಯಗೊಂಡಿರುವ ಸಿಂಹದ ಉಸಿರು ಅದರ ಘರ್ಜನೆಗಿಂತ ಭಯಾನಕವಾಗಿರುತ್ತೆ ಅನ್ನುವಂಥ ಮಾತು. ಅಲ್ಲಿ ಹೇಗಪ್ಪ ಅಂತಂದರೆ ಹೀರೋ ಮತ್ತು ಬೌಂಡ್ ಬ್ಯಾಕ್ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಕಡೆ ಸೋತಿದ್ದಾನೆ ನಿಜ, ಆದರೆ ನೆಕ್ಸ್ಟ್ ಮಿನಿಟಲ್ಲಿ ಅವನ್ನ ರಿಪೀಟ್ ಆಗಿ ಬರುವಂಥ ರೀತಿ ಇದೆಯಲ್ಲ, ಅದು ಬಿರುಗಾಳಿ ಚಂಡಮಾರುತ ಥರ ಇರುತ್ತೆ ಅಂತ ಹೇಳೋ ರೀತಿ ಇದೆಯಲ್ಲ. ಸಿಂಪಲ್, ಕೆಲವು ಸಂದರ್ಭಗಳಲ್ಲಿ ಉದ್ದುದ್ದ ಡೈಲಾಗ್ಗಳು ಬೇಕಾಗೋದಿಲ್ಲ, ಬಟ್ ಆ ಒಂದು ಸೀನ್ ಎಲಿವೇಟ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಅದರ ಜೊತೆ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಗಾಯಗೊಂಡಿರುವಂಥ ಸಿಂಹದ ಡೈಲಾಗ್ ಇರ್ಬೋದು, ಆ ಡೈಲಾಗ್ಸ್ ಮೂವಿಯನ್ನು ಓಕೆ ಈಸ್ ಕಮಿಂಗ್ ಬ್ಯಾಕ್, ಟೇಕಿಂಗ್ ಒನ್ ಸ್ಟೆಪ್ ಬ್ಯಾಕ್, ಮತ್ತು ಒಂದು ಸ್ಟೆಪ್ಪನ್ನು ಹಿಂದೆ ಹೋಗ್ಬಿಟ್ಟು ಮತ್ತೆ ಮುಂದೆ ಬರ್ತಾನೆ ಅಂತ ಹೇಳೋ ರೀತಿ ಇದೆಯಲ್ಲ, ಅದು ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ. ಅಂಥ ಸಂಭಾಷಣೆಗಳು ಸಿನಿಮಾದ ಜೀವ ಆಗಿರುತ್ತೆ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೆಲವು ಸಿನಿಮಾಗಳಲ್ಲಿ ಇರುವಂತಹ ಲ್ಯಾಂಡ್ ಮಾರ್ಕ್ ಸಂಭಾಷಣೆ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳು ಲ್ಯಾಂಡ್ ಮಾರ್ಕ್ ಸಂಭಾಷಣೆಗೆ ನಿಲ್ಲುತ್ತೆ. ವಿಶೇಷವಾಗಿ ಯಾವುದಪ್ಪ ಅಂತ ಅಂದರೆ ಧೀರಾರಣ ವಿಕ್ರಮದಲ್ಲಿ ಕರ್ನಾಟಕ ಬಾರ್ಡ್ರ್ ವಿಷಯ ಬಂದಾಗ ಹೇಳುವಂಥ ಡೈಲಾಗ್, ಇನ್ನು ಮೇಲೆ ಆ ಬಾರ್ಡ್ರ್ ಈ ಬಾರ್ಡ್ ಅಂತ ಹೇಳೋಂಗಿಲ್ಲ, ಇದೆಲ್ಲ ಕರ್ನಾಟಕ ಅಂತ ಹೇಳುವಂಥ ಮಾತು ಬಂದ ತಕ್ಷಣ ಎಂಟ್ರೋಲ್ ಆಗುತ್ತೆ. ಸಿನಿಮಾವನ್ನು ಮತ್ತಷ್ಟು ಎಲಿವೇಟ್ ತೊಗೊಂಡೋಗಿ ಕೂರಿಸಿ ಆಡಿಯನ್ಸನ್ನು ಸೀಟರ್ಜಲ್ಲಿ ಕೂರ ಮಾಡುತ್ತೆ. ಅದೇ ರೀತಿ ಹುಡುಗರು ಸಿನಿಮಾದ ಸಂಭಾಷಣೆ ಲ್ಯಾಂಡ್ ಮಾರ್ಕಾಗಿ ಯಾವತ್ತು ಉಳ್ಕೊಳ್ಳುತ್ತೆ. ವಿಶೇಷವಾಗಿ ಯಾವುದಪ್ಪ ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ಯಾವಾಗ ತಾವು ಪ್ರೇಮಕ್ಕೆ ಪ್ರೇಮದ ವಿವಾಹಕ್ಕೆ ಸಹಾಯ ಮಾಡಿ ಅವರನ್ನು ಒಂದು ಕಡೆ ಸೇರೋ ಥರ ತಮ್ಮೆಲ್ಲ ರಿಸ್ಕನ್ನು ತೆಗೆದುಕೊಂಡು ಪ್ರಯತ್ನ ಮಾಡಿದ್ರೂ ಸಹ ಆ ಪ್ರೇಮಿಗಳು ದೂರಾಗಿ ಫ್ರೆಂಡ್ಸ್ಗಳು ಪಟ್ಟಂಥ ಕಷ್ಟವನ್ನು ಅವರು ಗಣನೆಗೆ ತೆಗೆದುಕೊಳ್ಳಿದಾಗ ಅವರಿಬ್ಬರನ್ನು ಅವರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಹೇಳುವಂಥ ಮಾತು, ಯಾಕೆ ಈ ಥರ ಮಾಡಿದೆ, ನೀನು ಪ್ರೇಮದ ಹೆಸರಿನಲ್ಲಿ ನಿನ್ನ ಸ್ನೇಹಿತರ ಹತ್ರ ನೀನೇ ಮೋಸ ಮಾಡಿಬಿಟ್ಟಲ್ಲ ನೀನು, ಆ ಡೈಲಾಗ್ ಬರುತ್ತೆ ನೋಡು, ನಿಮ್ಮ ಪ್ರೀತಿ ಏನಂತ ನೀವು ಪ್ರೀತಿ ಮಾಡೋ ಗೊತ್ತಾಗಲ್ಲ, ಅಥವಾ ನಾವೆಲ್ಲ ಬಂದು ನಿಮ್ಮನ್ನು ಸೇರಿಸುವಾಗ ಗೊತ್ತಾಗೋದಿಲ್ಲ, ನೀವಿಬ್ಬರು ಮದುವೆ ಆದಮೇಲೆ ಹೇಗೆ ಬದುಕು ಬಾಳ್ತೀರಾ ಅನ್ನೋದ್ರ ಮೂಲಕ ಗೊತ್ತಾಗುತ್ತೆ. ಎಲ್ಲ ಸಿನಿಮಾಗಳಲ್ಲಿ ಈ ಮಧ್ಯದಲ್ಲಿ ಬರುವಂಥ ಸಂಭಾಷಣೆಗಳು ಲ್ಯಾಂಡ್ ಮಾರ್ಕಾಗಿ ಸಿನಿಮಾವನ್ನು ಎಲಿವೇಟ್ ಮಾಡ್ತು ಅಂತ ಅಂದರೆ ಆ ಸಿನಿಮಾದ ಸಂಭಾಷಣೆ ಹೇಗಪ್ಪ ಅಂತ ಅಂದರೆ ಒಂದು ಎಲಿವೇಟೆಡ್ ಸೀನ್ಗೆ ಹೋಗಿರುತ್ತೆ. ಬನ್ರು ಇವರು ಬುದ್ಧಿ ಕಲ್ಸೋಣ ಅಂತ ದುರ್ಗದ ಕೋಟೆಯ ಮೇಲೆ ನಿಂತು ಹೇಳಿದ ನಂತರ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಅದೊಂಥರ ಒಂದು ಫ್ಲೋನಲ್ಲಿ ತೊಗೊಂಡು ಹೋಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಅಲ್ಲಿಂದ ಸ್ಟಾರ್ಟ್ ಆಗುವಂಥ ಸಂಭಾಷಣೆ, ಸಿನಿಮಾ, ಫೈಟು, ಹಾಡು ಇದೆಲ್ಲದರ ನಂತರ ಕೊನೆಯದಾಗಿ ಅವರಿಬ್ಬರಿಗೆ ನಿಲ್ಲಿಸಿ ಹೇಳುವಂಥ ಮಾತು, ದಿನ ದಿನ ಪ್ರೀತಿಸಿ ದೂರ ಆಗಿ ನೋವಲ್ಲಿದ್ದು ಯಾರದೇ ಪ್ರೇಮದ ಒಂದು ಮದುವೆಗೆ ಕೇಳಿದಾಗ ಸಹಾಯ ಮಾಡಿ, ನನಗೂ ಯಾರಾದರೂ ನನ್ನ ಪ್ರೇಮಕ್ಕೂ ಸಹಾಯ ಮಾಡ್ತಾರೇನೋ, ನನ್ನ ಪ್ರೇಮವು ಫಲಿಸುತ್ತೇನೋ, ಇವತ್ತು ನಾನು ಇವ್ರಿಗೆ ಸಹಾಯ ಮಾಡ್ದಂಗೆ ಅವರು ನನಗೆ ಸಹಾಯ ಮಾಡ್ತಾರೇನೋ ಅಂತ ಯಾರು ನೋಡೋದಿಲ್ಲ, ಯಾರು ಬಂದು ಬಳಗ ಏನು ಅನ್ನೋದು ನೋಡೋದೇನೋ, ಕೇವಲ ಸ್ನೇಹಿತರಾಗಿ ಬಂದು ಸಹಾಯ ಮಾಡ್ತಾರೆ ಅಂತ ಎಲ್ಲ ಸ್ನೇಹಿತರಿಗೆ ನೀವು ಮೋಸ ಮಾಡ್ತಿದ್ದೀರಾ, ನೀವು ಈ ರೀತಿ ಸ್ನೇಹಿತರಿಗೆ ಮೋಸ ಮಾಡ್ತು ಅಂತ ಅಂದರೆ ಮುಂದೆ ನೀವು ನೆಮ್ಮದಿ ಆಗಿ ಪ್ರೇಮವನ್ನು ಮಾಡಿಕೊಂಡು ಹೋಗೋದಕ್ಕಾಗೋದಿಲ್ಲ, ಪಾರ್ಕ್ನಲ್ಲಿ ಲಲ್ಲೆ ಹೊಡೆಯೋದಕ್ಕಾಗೋದಿಲ್ಲ ಅನ್ನುವಂಥ ಡೈಲಾಗ್ ಇದೆಯಲ್ಲ, ಅವೆಲ್ಲವೂ ಸಹ ಒಂದು ಒಳ್ಳೆಯ ಸಂಭಾಷಣೆ, ಒಂದೊಳ್ಳೆಯ ನೀತಿ ಪಾಠವನ್ನು ಹೇಳುವಂಥ ಸಂಭಾಷಣೆ. ಇದೆಲ್ಲ ಆದ ನಂತರ ಸಿನಿಮಾ ಓಕೆ ಒಂದು ಇಂಟೆನ್ಸಿಟಿಯಿಂದ ಮತ್ತೆ ಕೂಲ್ ಡೌನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಇನ್ಯಾರೋ ಪ್ರೇಮದ ಒಂದು ವಿವಾಹಕ್ಕೆ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹ ನಿಮ್ಮ ಜೊತೆ ಇದ್ದೀವಿ ಅಂತ ಸಿಂಪಲ್ಲಾಗಿ ಹೇಳ್ತಾರೆ, ನಾವು ನಾಲ್ಕು ಜನ ನಿಮ್ಮ ಜೊತೆ ಇದ್ದೀವಿ ಅಂತ. ಆಗ ಕೊನೆಯದಾಗಿ ಆ ಒಂದು ಪಾತ್ರ ಹೇಳುವಂಥ ಮಾತು, ಮಗ ನಾವು ಇಷ್ಟು ಜನ ಇದ್ದೀವಿ, ಒಟ್ಟು 25 ಜನ ಆಯಿತು, ನಾವಿರೋವರೆಗೂ ಪ್ರೇಮ ಸೋಲಲ್ಲ ಬಿಡೋ ಅನ್ನುವಂಥ ಹೇಳ ಮಾತುಗಳು, ಕೆಲವು ಡೈಲಾಗ್ಸ್ ಅಷ್ಟು ಸುಂದರವಾಗಿ ಸಿನಿಮಾವನ್ನು ನೆಕ್ಸ್ಟು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂತೆಲ್ಲ ಸಂಭಾಷಣೆಗಳ ಬರೆದಂತಹ ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳೋಣ, ಯಾಕಂದರೆ ಸಿನಿಮಾವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇರುವಂತಹ ಡೈಲಾಗ್ಗಳು ಇವೆಲ್ಲವೂ ಸಹ. ಮುಂದಿನ ಗೀತೆಯನ್ನು ಕೇಳಿ ಬರೋಣ ಸ್ನೇಹಿತರೆ. ಹಾಗೇ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರ ಡೈಲಾಗನ್ನು ಈಗಲೇ ಹೇಳಿ ಮುಗಿಸ್ತೀವಿ ಅಂತ ಅಂದರೆ ಯಾವುದಪ್ಪ ಡೈಲಾಗ್ ಅಂತ ಅಂದರೆ, ಯಾರೇ ಕೂಗಾಡಿಲ್ ಚಿತ್ರದ್ದು, ನಾನು ನಿನ್ನ ಪ್ರೇಮಿಸ್ತಿದ್ದೀನಿ ಅಂತ ಅಂದಾಗ ಓಕೆ ಪ್ರೇಮ ಬ್ರಹ್ಮಾಂಡದ ಸೃಷ್ಟಿ ಡೈಲಾಗ್ ಇದೆಯಲ್ಲ, ಅದಾದ ನಂತರ ಆತನು ಯೋಚನೆ ಮಾಡಿ ಬಂದು ನಾಯಕಿಗೆ ಒಪ್ಪಿಗೆಯನ್ನು ಕೊಟ್ಟಾಗ ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ, ನಾಯಕಿ ಎಕ್ಸ್ಪ್ರೆಷನ್ ಅದಕ್ಕೆ ಮ್ಯಾಚಿಂಗ್ ಎಲ್ಲ ಅಷ್ಟು ಸುಂದರವಾದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನಾನು ಬಿಟ್ಟೋಗಲ್ಲ ಅಂದಾಗ ಇನ್ನೇನು ಬಿಟ್ಟೋಗೋದು, ನೀನು ಹೋಗ್ತೀನಿ ಅಂದ್ರೆ ನಾನು ಬಿಡಲ್ಲ ಅಂತ ಹೇಳಿದಾಗ ಆಕೆ ನಗೋ ರೀತಿ, ಸಿನಿಮಾವನ್ನು ಎಲಿವೇಟ್ ಯಾವ ಥರ ಮಾಡುತ್ತೆ ಅಂದರೆ ಖುಷಿಯಲ್ಲಿ ತೇಲೋ ಥರ ಎಲಿವೇಟ್ ಮಾಡುವಂಥ ಸೀನ್ ಅದಾಗುತ್ತೆ ಸ್ನೇಹಿತರೆ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಲ್ಯಾಂಡ್ಮಾರ್ಕ್ ಸಂಭಾಷಣೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಸಿನಿಮಾವನ್ನು ಎಲಿವೇಟ್ ಮಾಡುವಂಥ ಸಂಭಾಷಣೆಗಳಿರುವಂಥ ಸಿನಿಮಾದ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಗಣೇಶ್ ಅವರ ಸಿನಿಮಾಗಳ ಡೈಲಾಗ್ಗಳಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಮಗಳು ನಗೆ ಸಿನಿಮಾದ ಡೈಲಾಗ್ ಹೇಗಿರುತ್ತಪ್ಪ ಅಂತಂದರೆ, ಆ ಒಂದು ಪಾತ್ರ ಇಂಟರ್ವಲ್ ಸಂದರ್ಭ ಅದು ನಿಷ್ಕಲ್ಮಶವಾಗಿ ಪ್ರೇಮಿಸ್ತಾ ಇರುವಂಥ ಪಾತ್ರ, ಯಾವುದೇ ಒಂದು ಭಾವನೆಗಳಿದ್ರು ಅವೆಲ್ಲವೂ ಮದುವೆ ನಂತರ ಅಂತ ಇರುವಂತಹ ಪಾತ್ರ, ಕೊನೆಗೂ ಆದರೂ ಏನಿದ್ರೂ ಪರವಾಗಿಲ್ಲ ನಾನು ನಿನ್ನ ಜೊತೆಲೇ ಬದುಕ್ತೀನಿ ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಸಿಂಪಲ್ ಡೈಲಾಗ್ ಸ್ನೇಹಿತರೆ, ದೊಡ್ಡದಾಗಿಲ್ಲ. ಆಕೆಗೆ ಮದುವೆ ಇಷ್ಟ ಇಲ್ಲ, ಬಟ್ ಆತ ಇಷ್ಟ ಇದ್ದಾನೆ. ಈತನಿಗೆ ಆಕೆಯೂ ಇಷ್ಟ, ಮದುವೆಯೂ ಇಷ್ಟ. ಇಂಥ ಸಂದರ್ಭದಲ್ಲಿ ಮನೆಯವರು ಬರ್ತಾರೆ, ಮಾತನಾಡ್ತಾರೆ. ಆವಾಗ ಆಕೆ ರೆಡಿ ಇಲ್ದಿರುವಂಥ, ರಿಯಾಲಿಟಿ ಗೊತ್ತಿಲ್ದಿರುವಂಥ ನಾಯಕನ ಪರಿಸ್ಥಿತಿ ಎತ್ತಗೂ ಗೊತ್ತಾಗದೇ ಇರುವಂಥ ಸಂದರ್ಭ. ಅದೇ ಸಂದರ್ಭದಲ್ಲಿ ಪೋಷಕ ಪಾತ್ರ, ಆ ಒಂದು ಗಣೇಶ್ ಪಾತ್ರದ ತಂದೆಯ ಪಾತ್ರದಲ್ಲಿ ಮಾಡಿರುವಂಥ ಅಚ್ಯುತ್ ಕುಮಾರ್ ಅವರು ಹೇಳುವಂಥ ಡೈಲಾಗು, ಮೈಸೂರಿಂದ ನಾವು ಪಾಂಡಿಚೇರಿಗೆ ತಿಂಡಿ ತಿನ್ನಕ್ಕೆ ಬಂದ್ವ ಅಂತ. ಅದಾದ ಮೇಲೆ ಈತ ಓಕೆ, ಮನೆಯವರೆಲ್ಲ ಬಂದುಬಿಟ್ಟಿದ್ದಾರೆ, ಹಿಂಗೆ ಸೀರಿಯಸ್ ಆಗಿದ್ದಾರೆ, ನಾವು ಮದುವೆ ಆಗಬೇಕು ಅಂತ ಹೇಳಿದಾಗ, ನನಗೆ ಆ ಮದುವೆ ಕಾನ್ಸೆಪ್ಟೇ ಇಲ್ಲ, ನನಗೆ ಮದುವೆ ಎಲ್ಲ ಬೇಡ, ನನಗೆ ನೀವು ಇಷ್ಟ ಆದರೆ ಮದುವೆ ಬೇಡ, ನನ್ನ ವೇ ಆಫ್ ಲೈಫ್, ನನ್ನ ಥಿಂಕಿಂಗ್ಸ್ ಬೇರೆ ಇದೆ, ಮದುವೆ ಬೇಡ ಅಂತ ಹೇಳಿದಾಗ, ಸರಿ ಆಯಿತು ನಿನ್ನಿಷ್ಟಂಗೆ ಇರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಆ ಪಾತ್ರ, ನಾಯಕನ ಪಾತ್ರ. ಸೊ ಆಕೆ ಒಪ್ಪಲ್ಲ ಅದಕ್ಕೆ. ಒಪ್ಪದೇ ಇದ್ದಾಗ ಮುಂದೆ ಏನಪ್ಪ ಅಂತಂದರೆ, ಸಿಂಪಲಾಗಿ ಆಕೆಯ ಕೈಯನ್ನು ಇಟ್ಕೊಂಡು ಕೈ ಬಿಡಿಸ್ಕೋಬೇಡಿ ಅಂತ ಕೇಳ್ಕೊಳ್ಳುತ್ತೆ ಆ ಪಾತ್ರ. ಆಗ ಬಿಡಿಸ್ಕೋಬೇಡಿ ಪ್ಲೀಸ್ ಅಂತ ಈ ಪಾತ್ರ, ನಾಯಕನ ಪಾತ್ರ ಹೇಳಿದ್ರೆ ನಾಯಕಿಯ ಪಾತ್ರ ಬಿಡ್ತೀರಾ ಪ್ಲೀಸ್ ಅಂತ ಹೇಳುತ್ತೆ. ಎಷ್ಟು ದೊಡ್ಡ ಮಟ್ಟದ ಡೈಲಾಗ್ ಅಲ್ಲ, ಬಿಡಿಸ್ಕೋಬೇಡ ಪ್ಲೀಸ್, ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳೋ ಸಂದರ್ಭದಲ್ಲಿ ಬಿಟ್ಬಿಡ್ತೀರಾ ಪ್ಲೀಸ್ ಅಂತ ಹೇಳುವಂಥ ಪಾತ್ರ ಅದು. ಹೇಗೇನು ಆ ಸಿನಿಮಾದ ಎಲ್ಲ ಸಂಭಾಷಣೆಗಳು ಚಿಕ್ಕ ಚಿಕ್ಕದಾಗಿ ಸಾಗ್ತಾ ಹೋಗುತ್ತೆ. ಗಣೇಶ್ ಅವರ ಬಾಯಲ್ಲಿ ಸಂಭಾಷಣೆಗಳನ್ನ ಕೇಳೋದೇ ಒಂದು ಹಿತವಾದ ಅನುಭವ. ಬಿಸಿ ಇದ್ದಾಗ ಚಳಿ ಆಯಿತು, ಚಳಿ ಇದ್ದಾಗ ಬಿಸಿ ಆಯಿತು, ಕಟ್ಕೊಂಡಾಗ ಬಿಟ್ಟಂಗಾಯಿತು, ಬಿಟ್ಟಾಗ ಜೊತೆಯಲ್ಲಿದ್ದಂಗಾಯಿತು ಅಂತ ಹೇಳುವಂಥ ಡೈಲಾಗ್ ಇದೆಯಲ್ಲ, ಎಲ್ಲವೂ ಮಧ್ಯೆ ಎರಡೇ ಲೈನು ಸೂಪರ್ಬ್ ಡೈಲಾಗ್. ಹೇಗೇನು ಯೋಗರಾಜ್ ಭಟ್ ಅವರ ಡೈಲಾಗ್ಸ್, ಗಣೇಶ್ ಅವರ ಡೈಲಾಗ್ ಡೆಲಿವರಿ ಅದೆಲ್ಲ.

ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಲ್ಯಾಂಡ್ ಮಾರ್ಕ್ ಡೈಲಾಗ್ಸ್ ಅನ್ನುವಂಥ ವಿಷಯದ ಕುರಿತು ಮಾತನಾಡದೆ ಕೆಲವು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಆ ಸಂದೇಶಗಳನ್ನ ನೋಡ್ಬಿಡೋಣ ಸ್ನೇಹಿತರೆ. ರಾಣಿಯವರು ಹಳೇಬೀಡಿನಿಂದ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ ಅಮೃತ ರಮೇಶ್ ಅವರ ಸಂದೇಶ. ಫಿಲ್ಮ್ ನೋಡಿ ಬರೋದು, ಬಟ್ ಕೆಲವು ಡೈಲಾಗ್ ನೆನಪಿರೋದು ತುಂಬ ಕಡಿಮೆ. ನೀವು ಇವತ್ತು ಎಷ್ಟು ಡೈಲಾಗ್ ತಿಳಿಸಿದ್ದೀರಾ, ಬಂತು ಸೂಪರ್ ಬಂತು, ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಷ್ಟು ಚೆನ್ನಾಗಿ ಫಿಲ್ಮ್ಸ್ನ ಅಬ್ಸರ್ವ್ ಮಾಡಿ ಇದಕ್ಕೆ ಟ್ಯಾಲೆಂಟ್, ಓಕೆ ಈ ಖುಷಿ ಆಯಿತು ಈ ಡೈಲಾಗ್ಸನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಲವು ಸ್ನೇಹಿತರು ಅವರ ಮೆಚ್ಚಿನ ಸಿನಿಮಾಗಳ ಡೈಲಾಗ್ಗಳನ್ನು ಅವರು ಹೇಳ್ತಾ ಇದ್ದಾರೆ. ಜವಳಿ ವಿಜಯಕುಮಾರ್ ಮತ್ತೇಳಿ ಹರಪನಹಳ್ಳಿ ತಾಲೂಕು ವಿಜಯನಗರದಿಂದ ಐ ಆಮ್ ಗಾಡ್ ಗಾಡ್ ಇಸ್ ಕ್ರಿಯೇಟ್ ಅನ್ನುವಂಥ ಉಪೇಂದ್ರ ಅವರ ಡೈಲಾಗ್ ಮೆಚ್ಚುಗೆ ಆದದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ದೇವಿ ಪಾತ್ರದಲ್ಲಿ ರಾಜ್ಕುಮಾರ್ ಮತ್ತು ದೇವಿ ಪಾತ್ರ ಕಾಳಿದಾಸ ಮತ್ತು ದೇವಿ ಪಾತ್ರದಲ್ಲಿ ನಡೆಯುವ ಸಂಭಾಷಣೆ ಇಷ್ಟ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ ಜಗಳೂರು ಇಲ್ಲಿಂದ ಮಾಸ್ತಿ ಚಿತ್ರದ ಡೈಲಾಗ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅನೇಕ ಮತ್ತಷ್ಟು ಅನೇಕ ಸಂದೇಶಗಳು ಬಂದಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಇದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಲಡಾಖ್ನ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದರು. ಭಾರತೀಯ ನೌಕಾಪಡೆಗೆ ನಾಳೆ ಸ್ವದೇಶಿ ನಿರ್ಮಿತ ಬಹು ಉಪಯೋಗಿ ಹಡಗು ಸಮರ್ಥಕ್ ಸೇರ್ಪಡೆಯಾಗಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರವಾರದ ಐಎನ್ಎಸ್ ಕದಂಬ ನೌಕಾ ನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣದ ಡಾ ಸುಧಾ ಯಾದವ್ ನಾಳೆ ಪ್ರಮಾಣ ವಚನ ಸ್ವೀಕರಣೆ ಮಾಡಲಿದ್ದಾರೆ. ಭಾರತೀಯ ವಾಯುಪಡೆಗೆ ಮೀಸಲಾದಂತಹ ಸಂವಹನ ಉಪಗ್ರಹ ಸಾಮರ್ಥ್ಯ ಮತ್ತು ಭಾರತೀಯ ನೌಕಾಪಡೆಗೆ ಭಾರವಾದ ಟಾರ್ಪಿಡೋಗಳನ್ನು ಸ್ವಾಧೀನಪಡಿಸಿಕೊಳ್ಳಲು 4,106 ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕಾಕ್ನಲ್ಲಿಂದು ಯುಕೆಯ ಹಣಕಾಸು ಚಾನ್ಸಲರ್ ಜಾನ್ ಹೀಲಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಮಾತುಕತೆ ನಡೆಸಿದರು. ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದು ಕೇವಲ ಸಂಚಾರ ಪೊಲೀಸರ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ರಸ್ತೆ ಬಳಕೆದಾರರ ಸಾಮೂಹಿಕ ಹೊಣೆಗಾರಿಕೆಯಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ನಟ ಡಾ ವಿ ರವಿಚಂದ್ರನ್ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ನೀಟ್ ಪಿಜಿ 2026 ಉತ್ತರಕಿ ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದಂತಹ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಮುಖ್ಯ ಚುನಾವಣಾ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ನಟ ಇಮ್ರಾನ್ ಖಾನ್ಗೆ ಮುಂಬೈ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದು ಅಕ್ಟೋಬರ್ 28ರೊಳಗೆ ಭಾರತವನ್ನು ತೊರೆಯುವಂತೆ ಸೂಚನೆ ನೀಡಿದ್ದಾರೆ. ನಾಳೆ ಭಾರತೀಯ ಮಹಿಳಾ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ರಾಯ್ಪುರದಲ್ಲಿ ನಾಳೆ ನೂತನ ನಾಯಕಿ ಸ್ಮೃತಿ ಮಂದಾನಾ ನೇತೃತ್ವದಲ್ಲಿ ಭಾರತದ ಮಹಿಳಾ ತಂಡ ಜಿಂಬಾಬ್ವೆ ವಿರುದ್ದ ಮೊದಲ ಟಿ20 ಪಂದ್ಯವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:03. ಪ್ರೀತಿಯ ಶ್ರೋತೃ ಬಾಂಧವರೇ, ನವರಾತ್ರಿಯ 5ನೇ ದಿನ ಇಂದು ನಾಡಹಬ್ಬ ದಸರಾ ಶುಭಾಶಯಗಳು. ನವರಾತ್ರಿ ವಿಶೇಷ ಕಾರ್ಯಕ್ರಮ ಈಗ ಕಾಮತ್ ಪ್ರಪಂಚ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಭಿನವ ಬೆಂಗಳೂರು. ಕೇಳಿ ನವರಾತ್ರಿ ವಿಶೇಷ ಕಾರ್ಯಕ್ರಮ ಕಾಮತ್ ಪ್ರಪಂಚ. ಆತ್ಮೀಯ ಶ್ರೋತೃ ಬಾಂಧವರೇ ನಮಸ್ಕಾರ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಏನಪ್ಪ ಇದು ನವರಾತ್ರಿ ವಿಶೇಷ ಅಂತೆ? ಏನಿದು ಇವತ್ತು ಓಲ್ಡ್ ಈಸ್ ಗೋಲ್ಡ್ ಸಮಯದಲ್ಲಿ ಏನಿದು ಕಾಮತ್ ಪ್ರಪಂಚ ಅಂತ ನೀವೆಲ್ಲ ಆಶ್ಚರ್ಯ ಪಡ್ತಾ ಇರಬಹುದು. ಇದು ಓಲ್ಡ್ ಈಸ್ ಗೋಲ್ಡೇ, ಓಲ್ಡ್ ಇದರಲ್ಲಿ ಗೋಲ್ಡು ಇದೆ, ಓಲ್ಡು ಇದೆ. ಇವತ್ತಿನ ನಮ್ಮ ಈ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ವಿಕಾಸ್ ಕಾಮತ್ ಅವರು ಹಾಗೂ ರವಿಕುಮಾರ್ ಅವರು. ಸಂಜೆ ದೀಪ ಹಚ್ಚುವ ಸಮಯ ಇಲ್ಲಿ ವಿವಿಧ ಭಾರತಿಯಲ್ಲಿ. ಸಂಜೆಯ ನುಡಿ ದೀಪ ಹಚ್ಚೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ವಿಕಾಸ್ ಕಾಮತ್ ಅವರು AI ತಜ್ಞರು, ಅಮೆರಿಕಾದಲ್ಲಿ ಹೆಚ್ಚಾಗಿ ಇರ್ತಾರೆ, ಆದರೆ ಸದಾ ಅವರಿಗೆ ಕರ್ನಾಟಕದ ನಂಟು. ಅದಕ್ಕಿಂತ ಹೆಚ್ಚಾಗಿ ವಿಕಾಸ್ ಕಾಮತ್ ಅವರು ನಮ್ಮ ಸಂಸ್ಕೃತಿಯ ಜೊತೆಗೆ ಇಟ್ಟುಕೊಂಡಿರುವ ನಂಟು, ಕರ್ನಾಟಕದ ಜೊತೆ ಕನ್ನಡದ ಜೊತೆ ಅವರಿಗಿರುವ ಬಾಂಧವ್ಯ, ಮತ್ತು ಅವರು ಮಾಡಿರುವ ಕನ್ನಡದ ಕೆಲಸಗಳು, ಈ ಎಲ್ಲವೂ ಕೂಡ

0: ಈ ಒಂದು ಹೊತ್ತಿನಲ್ಲಿ ದಸರಾದ ಸಂದರ್ಭದಲ್ಲಿ ಬಹಳ ಪ್ರಸ್ತುತ ಅಂತ ಅನ್ಸುತ್ತೆ. ವಿಕಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ವಿಕಾಸ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇನ್ನು ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ರವಿಕುಮಾರ್ ಅವರು. ಅಭಿನವ ರವಿಕುಮಾರ್ ಅಂದರೆ ನಿಮಗೆಲ್ಲ ಥಟ್ ಅಂತ ಗೊತ್ತಾಗುತ್ತೆ. ಅಭಿನವ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಪುಸ್ತಕ ಪ್ರಪಂಚದಲ್ಲಿ ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಇವರು ಕೊಟ್ಟಿರುವ ಕೊಡುಗೆ ಅಪಾರ. ಇವರು ಲೇಖನಗಳನ್ನು ಬರೆದಿದ್ದಾರೆ, ಹಾಗೆ ನಮ್ಮೊಟ್ಟಿಗೆ ಕನ್ನಡದ ಕೆಲಸಗಳನ್ನು ಅನೇಕ ಕನ್ನಡ ಸಾಹಿತ್ಯದ ಧೀಮಂತರನ್ನು ಒಟ್ಟುಗೂಡಿಸುವ ಅಥವಾ ಆ ಹಳೆಯ ಪರಂಪರೆಯನ್ನು ನಮಗೆ ತಲುಪಿಸುವ ಕೆಲಸವನ್ನು ರವಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ರವಿ ನಮಸ್ತೆ, ಸ್ವಾಗತ.
1: ನಮಸ್ಕಾರ.

0: ಹೌದು ವಿಕಾಸ್ ಕಾಮತ್ ಮತ್ತು ರವಿಕುಮಾರ್ ಅವರು ಕಾಮತ್ ಪ್ರಪಂಚದ ಬಗ್ಗೆ ಹೇಳ್ತಾರೆ ಅಂದಾಗ ಏನಿದು ಕಾಮತ್ ಪ್ರಪಂಚ ಅಂತ ನಿಮಗೆ ಅನಿಸಿರಬೇಕು. ವಿಕಾಸ್ ಮತ್ತು ರವಿಕುಮಾರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ದಸರಾ ಹಬ್ಬದ ಶುಭಾಶಯಗಳು ನಿಮ್ಮಿಬ್ಬರಿಗೂ.
1: ನಿಮಗೂ ಶುಭಾಶಯಗಳು.
0: ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ಏನು ಹೇಳ್ತೀರಿ?
1: ಎಲ್ಲ ಶ್ರೋತೃ ಬಾಂಧವರಿಗೆ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ರಿಗೂ ಆರೋಗ್ಯ ಸಮೃದ್ಧಿಯಾಗಲಿ ಮತ್ತು ಸಿರಿ ಸಂಪತ್ತು ಕೂಡ ಜಾಸ್ತಿ ಆಗಲಿ, ಅದೆಲ್ಲರ ಜೊತೆಗೆ ಕನ್ನಡ ಇನ್ನಷ್ಟು ಅದು ವಿಶ್ವವ್ಯಾಪಕವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.
0: ವಿಕಾಸ್,
2: ನಾನು ಕೂಡ ಎಲ್ಲರಿಗೂ ಶ್ರೋತೃ ಬಂಧಕ್ಕೂ ಶುಭಾಶಯಗಳನ್ನು ಕೋರುತ್ತಾ, ಇಷ್ಟು ವರ್ಷಗಳ ತನಕ ನನ್ನ ಮನೆಯಲ್ಲೇ ಇದ್ದ ಈ ಒಂದು ಕಾಮತ ಪ್ರಪಂಚವನ್ನು ಕನ್ನಡ ನಾಡಿನ ಸಮಸ್ತ ಜನರಿಗೆ ಪರಿಚಯ ಮಾಡಿಕೊಟ್ಟಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಇದನ್ನು ಈ ಅವಕಾಶಕ್ಕೆ ಸ್ಮರಣೆ ಮಾಡುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
0: ವಿಕಾಸ್, ಇಲ್ಲಿ ಒಂದು ಕಾಮತ್ ಪ್ರಪಂಚ ಅಂದಾಗ, ವಿಕಾಸ್ ಕಾಮತ್ ಅಂದಾಗ ನಮ್ಮ ಶ್ರೋತೃಗಳಿಗೆ ಒಂದು ಹಂತಕ್ಕೆ ಗೊತ್ತಾಗಿರಬಹುದು, ಊಹೆ ಮಾಡುವವರಿಗೆ, ಸಾಂಸ್ಕೃತಿಕ ಲೋಕದ ಜೊತೆಗೆ ಯಾರಿಗೆಲ್ಲ ಒಂದು ನಂಟಿದೆ ಅವರಿಗೆ ಈ ವಿಕಾಸ್ ಕಾಮತ್ ಯಾರು ಅಂತ ಇಷ್ಟೊತ್ತಿಗಾಗಲೇ ಗೊತ್ತಿರುತ್ತೆ. ಆದರೆ ಗೊತ್ತಿಲ್ಲದೆ ಇರುವವರಿಗೆ ಹೇಳಬೇಕು ಅಂದರೆ, ವಿಕಾಸ್ ಕಾಮತ್ ಅವರು ಡಾಕ್ಟರ್ ಕೃಷ್ಣಾನಂದ ಕಾಮತ್ ಹಾಗೂ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರ ಪುತ್ರರು. ಅಷ್ಟೇ ಹೇಳಿದ್ರೆ ಬರೀ ಅಷ್ಟೇ ಹೇಳಿದ ಅದು ಪೂರ್ತಿ ಹೇಳಿದ ಹಾಗೆ ಆಗಲ್ಲ. ಯಾಕೆಂದರೆ ಕೃಷ್ಣಾನಂದ ಕಾಮತ್ ಅವರು ಮತ್ತು ಜ್ಯೋತ್ಸ್ನಾ ಕಾಮತ್ ಅವರು ಕನ್ನಡ ಸಾಂಸ್ಕೃತಿಕ ಪರಂಪರೆಗೆ ಕೊಟ್ಟಿರುವ ಒಂದು ಕೊಡುಗೆ ಏನಿದೆಯಲ್ಲ, ಅದು ನಾವೆಲ್ಲ ಯಾವತ್ತೂ ಸ್ಮರಿಸುವಂಥದ್ದು. ಇತ್ತೀಚೆಗೆ ಕೂಡ ನಾವು ಅಂಥ ಒಂದು ಅವರ ಕಾಮತ್ ಪ್ರತಿಷ್ಠಾನದ ಮೂಲಕ ಮತ್ತು ಬೇರೆ ಬೇರೆ ಸಂಘಟನೆಗಳ ಮೂಲಕ ಅದನ್ನು ಯಾವಾಗಲೂ ಜೀವಂತವಾಗಿ ಇಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಬಂದಿರುವಂಥದ್ದು. ಅದರ ಜೊತೆಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಅವರು ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಮಾಡಿ ಅವರು ಲೇಖಕಿಯಾಗಿ ಜೊತೆಗೆ ಮಾಧ್ಯಮ ತಜ್ಞೆಯಾಗಿ ಕೋಲ್ಕತ್ತಾ ಇರಬಹುದು, ಬಾಂಬೆ ಇರಬಹುದು, ದೆಹಲಿ ವಿವಿಧ ಕೇಂದ್ರಗಳಲ್ಲಿ ಅವರು ಸೇವೆ ಸಲ್ಲಿಸಿ ಮಾಧ್ಯಮ ಪ್ರಪಂಚಕ್ಕೆ ಬಹಳ ಕೊಡುಗೆ ಕೊಟ್ಟವರು. ಇನ್ನು ಕೃಷ್ಣಾನಂದರಂತೂ ಚಿತ್ರ ಬರೆಯೋದಿರ್ಬೋದು, ಫೋಟೋಗ್ರಫಿ ಇರಬಹುದು, ಅಥವಾ ಬರಹ ಇರ್ಬೋದು, ಅವರ ಒಂದು ಪ್ರಕೃತಿ ಪ್ರೇಮ ಇರ್ಬೋದು,
1: ಪ್ರವಾಸ ಇರ್ಬೋದು,
0: ಈ ಎಲ್ಲ ಅವರು ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಆ ಕನ್ನಡದಲ್ಲಿ ವಿಕಿಪೀಡಿಯಾ ಅಂತ ಹೇಳುವಂತಹ, ಈಗ ನಾವೆಲ್ಲ ವಿಕಿಪೀಡಿಯಾನ ನೋಡ್ತೀವಿ ಏನಾದರೂ ಅಂದರೆ ಎಲ್ಲ ಮೊಬೈಲಲ್ಲಿ ಸಿಗುತ್ತೆ ಅಂತ, ಆ ಕಾಲದಲ್ಲಿ ಏನೂ ಇಲ್ಲದೇ ಇದ್ದ ಕಾಲದಲ್ಲಿ ಇವರಿಬ್ಬರ ಕೆಲಸವನ್ನು ದಾಖಲಿಸುವಂತಹ ಒಂದು ವಿಶೇಷವಾಗಿ ಕಾಮಟ್ ಪಾಟ್ಪೋರಿ ಅನ್ನುವಂತಹ ಒಂದು ವೆಬ್ಸೈಟ್ನ ನಿರ್ವಹಣೆ ಮಾಡ್ತಾ ಕನ್ನಡದ ಜೊತೆ ಜೊತೆಗೆ ಯಾವಾಗಲೂ ಇದ್ದಾರೆ. ಈ ನಮ್ಮ ವಿಕಾಸ್ ಕಾಮತ್ ವಿಕಾಸದ ಕೆಲಸದಲ್ಲೇ ತೊಡಗಿದ್ದಾರೆ. ಹಾಗಾಗಿ ವಿಕಾಸ್ ಅವರು ಇವತ್ತು ನಮ್ಮ ಜೊತೆ ಇರೋದು ತುಂಬ ತುಂಬ ತುಂಬ ವಿಶೇಷ ಅಂತ ನಮಗನ್ಸುತ್ತೆ. ಈ ಕಾಮತ್ ಪ್ರಪಂಚ ಮತ್ತು ಸಾಂಸ್ಕೃತಿಕ ಲೋಕ ಕಾಮತ್ ಪಾಟ್ಪೋರಿ ಇದರ ಒಂದು ವಿಸ್ತರಣೆ, ಇದರ ಏನೆಲ್ಲ ನಡೀತು ಅಂತ ಹಾಗೆ ಒಂದು ಅವಲೋಕನ ಮಾಡಿ ವಿಕಾಸ್.
2: ಧನ್ಯವಾದಗಳು ಸುಮತಿ. ಹೌದು, ನನಗನ್ಸುತ್ತೆ ನಾವು ಕನ್ನಡಿಗರಾಗಿ ನಾವು ಭಾರತದ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟ ದೊಡ್ಡಗೆ ಬಹು ದೊಡ್ಡದು ಅಂತ ನನಗನ್ಸುತ್ತೆ. ನಮಗೂ ಮೊದಲು ಅನಿಸ್ತಾ ಇರಲಿಲ್ಲ, ಯಾಕಂದರೆ ಅವರು ಕೃಷ್ಣಾನಂದ ಕಾಮತ್ರ ನನ್ನ ಅಪ್ಪ ಮತ್ತು ಜ್ಯೋತ್ಸ್ನಾ ಕಾಮತ್ ಅವರ ಅಮ್ಮ ಎಲ್ಲರೂ ಹೀಗೆ ಇರ್ತಾರೆ ಅಂತ ನಮ್ಮ ಭಾವನೆ ಇರ್ತದೆ. ಆದರೆ ಹೋದ ಮೇಲೆ ಒಂದೊಂದ್ಸಲ ನನಗೂ ಅನಿಸುತ್ತೆ, ನಾನು ಅವ್ರ ಜೊತೆಗೆ ಕೆಲಸ ಮಾಡಿ 30 ವರ್ಷಗಳಿಗೂ ಕೆಲಸ ಮಾಡಿ ಅವಲೋಕನ ಮಾಡ್ತಾ ಕೂತ್ಕೊಂಡಾಗ ಆ ದಂಪತಿಗಳು ಮಾಡಿದ ಕೆಲಸದ ಮಹತ್ವ ಈಗ ನಂಗೆ ಅರಿವಾಗುತ್ತೆ. ಅದು ಎಷ್ಟು ಆಳ ಮತ್ತು ಎಷ್ಟು ವಿಸ್ತಾರ ಅಂತ ಖಂಡಿತವಾಗಿಯೂ

0: ಮಾಡಬೇಕಾಯಿತು. ಹೀಗಾಗಿ ನನಗೆ ಆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಈಗ ನಾವು ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಮಾಡೋ ಕೆಲಸವನ್ನು ಉಳಿದವರು ಈಗ ಅದರಿಂದ ಸ್ಫೂರ್ತಿ ಪಡೆದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆದರೆ ನನಗನ್ಸುತ್ತೆ ಕನ್ನಡಿಗರಾಗಿ ಮತ್ತು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅಂತ ಹೇಳ್ತಾ ಇರೋದು, ಭಾರತಕ್ಕೆ ಕಾಮತ ದಂಪತಿಗಳಿಂದ ಆದ ಕೊಡುಗೆ ಬಹು ದೊಡ್ಡದು ಮತ್ತು ಅದು ದಾಖಲೆ ಮಾಡಿದ್ದು ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ ಅಂತ ನನಗೆ.
1: ಹೌದು, ದಾಖಲೆ ಅಂದಾಗ ಬಹಳ ಜನಕ್ಕೆ ಅದು ಏನದು, ಏನ್ ದಾಖಲೆ, ಏನ್ ದಾಖಲಿಸಿದ್ರು ಅಂತ ಈಗ ಪ್ರಶ್ನೆ ಬರಬಹುದು. ಸಹಜವಾಗಿ
0: ದಾಖಲೆ ಮಾಡ್ಲಿಕ್ಕೆ ಹೊರಟಿದ್ದಲ್ಲ,
1: ಅಲ್ಲ ಅಲ್ಲ, ಆಕ್ಚುಲಿ ಏನಾಯ್ತು, ಅದು ಒಂದು ಈಗ ಕಾಮತರು ಎಲ್ಲೋ ಹೋದ್ರು, ಅವರು ನೂರಾರು ಚಿತ್ರಗಳನ್ನ ತೆಗೆದಿದ್ರು, ಅವರು ಪ್ರವಾಸ ಹೋದ್ರು, ಅದ್ರ ಬಗ್ಗೆ ಏನೋ ಒಂದು ಅವರು ಬರೆದ್ರು, ಅಥವಾ ಈ ಹಕ್ಕಿ ಹೀಗೆ ಕೂಗುತ್ತೆ ಅಂತ ಅವರೊಂದು ರೆಕಾರ್ಡ್ ಮಾಡಿದ್ರು, ಅಥವಾ ಇನ್ಯಾರದೋ ಅವರು ಆದಿವಾಸಿ ಬುಡಕಟ್ಟು ಜನಾಂಗದವರು, ಅದು ಅದೆಲ್ಲ ಹೇಗೆ ಜೀವನ ಇದೆ ಅಂತ ಅವರು ಚಿತ್ರಿಸಿದ್ರು. ಆಮೇಲೆ ಕಾಮತ್ ಅವರು, ನಮ್ಮ ಮೇಡಮ್ ಜ್ಯೋತ್ಸ್ನಾ ಕಾಮತ್ ಅವ್ರದ್ದು ಫೋಟೋಗ್ರಫಿ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಅಂದ್ರೆ ನೀವು ಹೇಳ್ತಾ ಇದ್ರೆ ಅದು ಎಷ್ಟು, 2 ಲಕ್ಷ.
0: ಹೌದು, ಅದ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ, ಒಂದು ಮಾತು ಹೇಳಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖುಷಿ ಆಗ್ತದೆ. ಏನಂದ್ರೆ ಆ ಕಾಲದಲ್ಲಿ ಪುಸ್ತಕಗಳು, ಚಿತ್ರ ಇರುವ ಪುಸ್ತಕಗಳ ಪ್ರಕರಣ ಸುಲಭವಾಗಿರಲಿಲ್ಲ. ನಮ್ಮಪ್ಪ ಅಂತ ತುಂಬ ಫೋಟೋಗಳು ತೆಗಿತಾ ಇದ್ರು, ಬಟ್ ಎಲ್ಲ ಫೋಟೋಗಳನ್ನು ಬಳಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರು ಪ್ರಿಂಟ್ ಮಾಡದೆ ಹಾಗೆ ನೆಗೆಟಿವ್ ರೂಪದಲ್ಲೇ ಇದ್ಬಿಟ್ಟು, ಈ ತಂತ್ರಜ್ಞಾನ ಬಂದ ಮೇಲೆ ಏನಾಯ್ತು, ಒಂದು ಬಟನ್ ಹೊಡೆಸಿದ ಕೂಡಲೇ ನೂರಾರು ಚಿತ್ರಗಳು ಬರೋಕ್ಕೆ ಶುರು ಮಾಡಿದ್ವು. ಆಗ ಒಂದು ಯೋಜನೆ ಬಂತು, ಹೌದು ಪ್ರಕಟಣೆ ಮಾಡದೆ ತುಂಬ ಖರ್ಚಿನಲ್ಲಿ, ನಮ್ಮ ಕಿಸೆ ಇಲ್ಲುವ ಖರ್ಚಿನಲ್ಲಿ ನಾವು ಇಷ್ಟೊಂದು ದಾಖಲೆಗಳನ್ನು ವಿಶ್ವಾಂತರ ಪ್ರಕಟಿಸಬಹುದು ಅಂತ ಒಂದು ಆಲೋಚನೆ ಬಂದಾಗ ಅದು ಸಫಲವಾಗಿದ್ದು ವಿಸ್ಮಯವೇ ಆಕ್ಚುಲಿ.
1: ಆಮೇಲೆ ಆ ಈಗಲ್ಲ ಚಿತ್ರಗಳು, ಅವರು ಮಾಡಿದ ಕೆಲಸ, ಇದನ್ನೆಲ್ಲ ನೀವು ಒಂದೊಂದಾಗಿ ಅದರಲ್ಲಿ ಸೇರಿಸ್ತಾ ಬಂದ್ರಿ, ಅಂದ್ರೆ ಇದು ಸಂಗ್ರಹ ಅಲ್ವಾ?
0: ಹೌದೌದು, ಆಕ್ಚುಲಿ ಅದ್ರದ್ದು ಒಂದು ಕತೆ ಇದೆ, ಯಾಕಂದ್ರೆ ಕಂಪ್ಯೂಟರ್
1: ನಾನು ಇಷ್ಟು ನಿಮ್ಗೆ.
0: ಹೌದು, ಅವರು ಹಳೆ ಕಾಲದ ಹೇಳಿದ್ರಲ್ಲ ನೀವು ಸುಮತಿ ಅವರು, ಸೊ ಅವರು ಕೈಯಿಂದ ಬರೆದು ಟೈಪ್ ಮಾಡಿ ಪ್ರತಿ ವಾರ ಒಂದೊಂದು ಲಕೋಟೆಯನ್ನು ಅಥವಾ ಎನ್ವೆಲೋಪ್ ಅನ್ನು ಅಮೆರಿಕಾ ಕಳಿಸಿ ಅಲ್ಲಿ ಅದನ್ನು ನಾವು ತೆಗೆದು ಅದನ್ನು ಟೈಪ್ ಮಾಡಿ ಅಪ್ಲೋಡ್ ಮಾಡಿ ಮಾಡುವ ಕಾಲ ಒಂದಿತ್ತು. ಹಾಗಾಗಿ ನಮ್ಮ ತುಂಬಾ ವೆಬ್ಸೈಟ್ ಡೆವಲಪ್ ಆಗಿರೋದು 90ರ ದಶಕದಲ್ಲಿ. ಅದು ಒಂದು ಸ್ಲೋ ಪ್ರೊಸೆಸ್ ಆಗಿತ್ತು. ಆದರೆ ಆ ಪ್ರೊಸೆಸ್ ಮಾಡುವಾಗ ಪಿಯರ್ ರಿವ್ಯೂ ಅಂತೀವಲ್ಲ, ಇನ್ನೊಬ್ರು ನೋಡೋದು ಮಾಡೋದು ಇದ್ದುದರಿಂದ ಅದು ಕ್ವಾಲಿಟಿ ಅದರ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅಂತ ನನ್ನ ಭಾವನೆ.
1: ಮತ್ತೆ ಎಲ್ಲ ಈಗ ಏನೆಲ್ಲ ಯಾರೆಲ್ಲ ಸಾಹಿತ್ಯ ಲೋಕ ಇರ್ಬೋದು, ನಮ್ಮ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಯಾರೆಲ್ಲರಿಗೂ ಒಂದು ಮಾಹಿತಿ, ಮೂಲ ಮಾಹಿತಿಗಳು ಅಥವಾ ಏನೋ ಒಂದು ಬೇಕು ಅಂದ್ರೆ ಆ ಕಾಮತ್ ಪಾಟ್ಪುರಿ ಏನೋ ಈ ಸೂರ್ಯನ್ಗೆ ಟಾರ್ಚ ಅಂತ ಹೇಳೋ ಹಾಗೆ ವಿಕಿಪೀಡಿಯಾಗೆ ಒಂದು ವಿಕಿಪೀಡಿಯಾಗೆ ಟಾರ್ಚ್ ಕೊಟ್ಟಂತದ್ದು ಕಾಮತ್.
0: ಹೌದು, ಖಂಡಿತವಾಗಿ ನಾವು ಗೂಗಲ್ ಮತ್ತು ವಿಕಿಪೀಡಿಯಾ ಶುರು ಆಗೋಕ್ಕಿಂತ ಮುಂಚೆನೆ ನಾವು ಶುರು ಮಾಡಿದ್ದು. ಆ ಕಾಲದಲ್ಲಿ ಬೇರೆ ವೆಬ್ಸೈಟ್ಗಳು ಇರಲಿಲ್ಲ, ಹಾಗಾಗಿ ಏನಾಯ್ತು ಗೊತ್ತುಂಟು,
1: ಮೂಲ
0: ಏನೇ, ಹೌದು ಮೂಲ ಏನೇ ಮಾಡಿದ್ರು ಕಾಮತ್ ವೆಬ್ಸೈಟ್ ಅಂತ ಒಬ್ಬರು ಅವರು. ಸೊ ನಾನು ಏನು ಹಾಕಿಲ್ಲ ಅಂದ್ರೆ ಅದಿಲ್ಲ ಅಂತ ಅರ್ಥ ಆಗ್ತಾ ಇತ್ತು. ಹಾಗಾಗಿ ನಂಗೆ ತುಂಬಾ ಕಂಪ್ಲೇಂಟ್ಗಳು, ದೂರುಗಳು ಬರುವ, ಯಾಕೆ ನೀವು ಇವ್ರ ಬಗ್ಗೆ ಮಾಡಿದ್ರೆ ಅದ್ರ ಬಗ್ಗೆ ಮಾಡಿಲ್ಲ, ನಮ್ಮ ಜಿಲ್ಲೆ ಬಗ್ಗೆ ಮಾಡಿಲ್ಲ, ಆ ಜಿಲ್ಲೆ ಬಗ್ಗೆ, ಬೇರೆ ರಾಜ್ಯದವರು ಬಂದು ನಂಗೆ ಗೋಗರಿತಾ ಇದ್ರು, ಕರ್ನಾಟಕದ ಬಗ್ಗೆ ಇಷ್ಟೊಂದು ಮಾಡಿದ್ಯಾ ನೀವು, ಆಂಧ್ರಪ್ರದೇಶ ಬಗ್ಗೆ ಯಾಕೆ ಮಾಡಿಲ್ಲ, ಬಂಗಾಳದ ಬಗ್ಗೆ ಯಾಕೆ ಮಾಡಿಲ್ಲ, ಸಿಕ್ಕಿಸಂ ಬಗ್ಗೆ ಯಾಕೆ ಮಾಡಿಲ್ಲ ಅಂತ ನನಗೆ ಗೋಳು ಕೊಟ್ಟು ಅಥವಾ ಏನಂತ ಹೇಳ್ತೇವೆ ನಾವು, ದೂರು ಕೊಟ್ಟು ನನ್ನಿಂದ ಆ ರಾಜ್ಯಗಳ ಬಗ್ಗೆ, ಆ ಸಂಸ್ಕಾರಗಳ ಬಗ್ಗೆ ಏನು ಕಂಟೆಂಟ್ ಅನ್ಲಿಕ್ಕೆ ಏನಂತೀವಿ ನಾವು, ಕಥಾ ವಸ್ತುವನ್ನು ತಯಾರಪಡಿಸಿದ್ದೇವೆ, ಮಾಡಿದ್ದೇವೆ ನಾವು.
1: ಸೊ ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇರುವ ಕಾಮತ್ ಪ್ರಪಂಚ ಏನೆಲ್ಲ ಮಾಡ್ತು ಸಾಂಸ್ಕೃತಿಕ ಲೋಕಕ್ಕೂ, ಕಾಮತ್ ಪ್ರಪಂಚಕ್ಕೂ, ಕೃಷ್ಣಾನಂದ ಕಾಮತರಿಗೂ, ಹಾಗೆ ಇವತ್ತಿನ ನಮ್ಮ ನವರಾತ್ರಿಯ ಈ ಸಂದರ್ಭದ ಈ ಕನ್ನಡದ ಪ್ರೀತಿಗೂ ಏನು ನಂಟು ಅಂತ ಹಾಗೆ ಮಾತಾಡ್ತಾ ಸಾಗೋಣ. ಈಗ ಒಂದು ಹಾಡು ಹಾಕೋಣ, ಅಂದರೆ ನಮ್ಮ ಕಾಮತ್ತವರಿಗೆ ಇಷ್ಟವಾದ ಒಂದು ಹಾಡು. ಯಾವ ಹಾಡು?
0: ನನಗೆ ಮೊದಲಿಂದನೂ ಕನ್ನಡ ಕವಿತೆ ಕಾವ್ಯಗಳಲ್ಲಿ ತುಂಬ ಪ್ರೀತಿ ಇತ್ತು. ನಮ್ಮ ಒಬ್ಬ ಅಕ್ಕ ಸಂಬಂಧಿಕರು ಅವರು ಕನ್ನಡದಲ್ಲಿ ಗ್ರ್ಯಾಜುಯೇಟ್ ಮಾಡುವಾಗ ಅವಳು ಹಳಗನ್ನಡ ಪುಸ್ತಕ ಓದೋದು ಅಭ್ಯಾಸ ಇತ್ತು ನನಗೆ. ಜಮೀನಿ ಭಾರತ, ಹಳಗನ್ನಡದ ಕಾವ್ಯಗಳೆಲ್ಲ ತುಂಬ ಇಷ್ಟ, ರಗಳೆಗಳು ಇಷ್ಟ.
1: ಈಗ ಒಂದು ಹಳೆಯ ಹಾಡು ಯಾವುದೋ ನೆನೆಸ್ಕೊಂಡ್ರು, ಆಗ ನೀವು
0: ಬಯಲುದಾರಿದ ಒಂದು ಹಾಡು ಹಾಕೋಣ.
1: ನಮ್ಮ ಶ್ರೋತೃಗಳಿಗೆ ಇದು ಹಳೆಯ ಹಾಡುಗಳನ್ನ ಕೇಳುವ ಸಮಯ. ನೀವು ಕೂಡ ಬಯಲುದಾರಿ ಹಾಡನ್ನ ಹಾಕಬೇಕು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ಈ ಗೀತೆಯನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸೋಣ. ಆತ್ಮೀಯ ಶ್ರೋತೃ ಬಂಧುವರೇ, ನೀವು ಕೇಳ್ತಾ ಇದ್ದೀರಿ ಕಾಮತ್ ಪ್ರಪಂಚ, ಅಭಿನವ ಪ್ರಾಯೋಜಿತ ವಿಶೇಷ ಸಂದರ್ಶನ ಇದು. ನೀವು ಗೀತೆಗಳನ್ನು ಕೂಡ ಕೇಳ್ತೀರಿ. ನಿಮಗೆ ಏನಾದರೂ ಈ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ, ಮತ್ತೆ ಏನಾದರೂ ಹೇಳಬೇಕು ಅಥವಾ ಕಾಮತ್ ಅವರ, ಕೃಷ್ಣಾನಂದ ಕಾಮತ್ ಅವರ ಬಗ್ಗೆ ಅಥವಾ

ಜ್ಯೋತ್ಸ್ನಾಕಾಮತ್ ಅವರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಮಗೆ ನೀವು ವಾಟ್ಸಪ್ ಮಾಡಬಹುದು. ನಿಮಗೆ ನಮ್ಮ ಸಂಖ್ಯೆ ಗೊತ್ತಿದೆ, 9484098309209. ಈ ಸಂಖ್ಯೆಗೆ ನೀವು ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಕಳಿಸಿ. ಇಲ್ಲಿ ಕೂತು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ರವಿಕುಮಾರ್ ಅವರು ಹಾಗೂ ವಿಕಾಸ್ ಕಾಮತ್.

0: ಕೃತಿ ಮತ್ತೆ ದಸರಾ ಇದೆರಡು ಒಂದಕ್ಕೊಂದು ಒಂಥರ ಪೂರಕವಾದದ್ದು. ಹಾಗಾಗಿನೇ ದಸರಾದಲ್ಲಿ ನಾವು ಸಂಸ್ಕೃತಿಯ ದೀಪವನ್ನು ಹಚ್ತಾ ಇದ್ದೀವಿ. ಕಾಮತ್ ಪ್ರಪಂಚ ಅಂಥದ್ದೊಂದು ಕೆಲಸವನ್ನು ಮಾಡಿರುವಂಥದ್ದು. ಕಾಮತ್ ಪ್ರಪಂಚ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಕಾಸ್ ಕಾಮತ್ ಹಾಗೂ ರವಿಕುಮಾರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಭಿನವ ಬೆಂಗಳೂರು. ಇಲ್ಲಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ. ನಾವು ಕಾಮತ್ ಪಾಟ್ ಪೋರಿ ಅಂದರೆ ಇದು ವಿಕಿಪೀಡಿಯಾ ಅಂತೆಲ್ಲ ನಾವೇನೀಗ ಗೂಗಲ್ಲು ಅದು ಇದು ಸರ್ಚ್ ಎಲ್ಲ ಮಾಡ್ತೀವಲ್ಲ, ಹೀಗೆ ಇದೆಲ್ಲ ಬರೋದಕ್ಕಿಂತ ಮುಂಚೆನೆ 90ರ ದಶಕದಲ್ಲೇ ಸರ್ಚ್ ಆಪ್ಷನ್ಸ್ ಇದ್ದಂತಹ ಮತ್ತು ಕನ್ನಡದ ಹಲವಾರು ಆಯಾಮಗಳನ್ನು ನಮಗೆ ತೋರಿಸಿಕೊಟ್ಟಂತಹ ಒಂದು ಇಂಜಿನ್ ಅಂತಲೇ ಹೇಳಬಹುದು ಕಾಮತ್ ಪಾಟ್ ಪೋರಿ. ನೀವು ಇದನ್ನು ನೋಡಿರಬಹುದು. ಹೆಚ್ಚಾಗಿ ಕಾಮತ್ ಪಾಟ್ ಪೋರಿ ಬಳಸ್ತಾ ಇರೋರು ಯಾರಾದರೂ ಇದ್ದರೆ ಕಾಮತ್ ಪಾಟ್ಪೋರಿ ನೀವು ನೋಡಿದ್ದೀರಾ ಅಂತ ಹೇಳಬಹುದು. ಜೊತೆಗೆ ನೀವು ಹೆಚ್ಚು ಹುಡುಕಲು ಬಯಸುವ ವಿಚಾರಗಳು ಏನು? ಅಂದರೆ ನೀವು ಚಿತ್ರ ಹುಡುಕ್ತಿರೋ ಅಥವಾ ಯಾವುದಾದ್ರೂ ವ್ಯಕ್ತಿಯ ಪರಿಚಯಕ್ಕಾಗಿ ನೀವು ಕಾಮತ್ ಪಾಟ್ಪೋರಿಗೆ ಹೋಗ್ತಿರೋ ಅಥವಾ ಏನಾದರೂ ವಿಶೇಷವಾದ ಮಾಹಿತಿಗಳು ಬೇಕು ಅಂದರೆ ಅಲ್ಲಿರುವ ಲೇಖನಗಳಿಗಾಗಿ ನೀವು ಹೋಗ್ತಿರೋ ಮತ್ತು ಏನು ನಿರೀಕ್ಷೆ ಮಾಡ್ತೀರಿ ಅನ್ನೋದನ್ನು ಕೂಡ ನೀವು ಹೇಳ್ಬೋದು. ನಿಮಗೆ ಗೊತ್ತಿದೆ ವಾಟ್ಸಪ್ ಸಂಖ್ಯೆ 9483091929. ಇಲ್ಲಿ ನಮ್ಮ ಜೊತೆ ಕಾಮತ್ ಪಾಟ್ಪೋರಿ ಇದನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ವಿಕಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಹೇಳಿದ್ರು ಮತ್ತು ನಾವು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀವಿ, ಕಾಮತ್ ಪಾಟ್ಪೋರಿ ಕರ್ನಾಟಕದ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಎಷ್ಟು ಒಂದು ಮೂಲ ಆಕರವಾಗಿ ನಮಗೆ ಅದು ಸಿಕ್ಕಿದೆ ಅಂತ. ಇದು ಮೂಲ ಆಕರ ಅಂತ ಹೇಳೋದು ಸುಲಭ, ಹೌದು, ಹೇಗೆಲ್ಲ ಅದನ್ನು ಉಪಯೋಗಿಸಿಕೊಳ್ಳಲಾಯಿತು, ಅದು ಪುಸ್ತಕ ಪ್ರಪಂಚಕ್ಕಾಯಿತು ಅಥವಾ ಬೇರೆ ಬೇರೆ ಬೇರೆ ಬೇರೆ ಕಡೆ ಹೋಗಿದ್ದು ಹೇಗೆ, ಕಾಮತ್ ಪಾಟ್ಪೋರಿ ಹೇಗೆ ತಲುಪ್ತು, ಅದರಿಂದ ನಾವು ಏನನ್ನು ಬಳಸ್ಕೊಂಡ್ವಿ ಅಂತ ರವಿಕುಮಾರ್ ಅವರು ಹೇಳ್ತಾರೆ. ಈಗ ರವಿ,
1: ಅಭಿನವ 1995ರಲ್ಲಿ ಪುಸ್ತಕ ಪ್ರಕಟಣೆಗೆ ತೊಡಗಿಸ್ಕೊಳ್ಳುವಾಗ ನಮಗೆ ಆಕರ ಸಾಹಿತ್ಯದ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯಿತು. ನಮ್ಮ ಶೆಟ್ಟರ್ ಅವರು ಮತ್ತು ನರಹಳ್ಳಿ ಸರ್ ಅವರೆಲ್ಲ ಯಾವಾಗಲೂ ಹೇಳುವಂಥ ಒಂದು ಸಂಗತಿ ಏನಂತಂದರೆ, ಕನ್ನಡಕ್ಕೆ ಬೇಕಾದಂತಹ ಆಕರ ಸಾಮಗ್ರಿ ಇಲ್ಲದೇ ಇದ್ದರೆ ಸಂಶೋಧನೆ ಅಷ್ಟು ವ್ಯವಸ್ಥಿತವಾಗಿ ನಡೆಯಲ್ಲ ಅನ್ನೋದು ಅವರ ನಂಬಿಕೆಯಾಗಿತ್ತು. ಅದು ನಮ್ಮ ಗಮನಕ್ಕೂ ಬಂತು. ಯಾವುದಾದ್ರೂ ಒಬ್ಬ ಸಾಹಿತ್ಯ ಬಗ್ಗೆ ನಮಗೇನಾದರೂ ವಿಷಯಗಳು ಬೇಕಾದರೆ, ನಮಗೆ ವಿಶ್ವಕೋಶಗಳಿದ್ವು ಮತ್ತು ವಿಶ್ವಕೋಶದಂಥ ಕೆಲವು ಮಾಹಿತಿಯ ಪುಸ್ತಕಗಳಿತ್ತು, ಆದರೆ ತಕ್ಷಣಕ್ಕೆ ಬೇಕಾಗಿತ್ತಲ್ಲ. ಈ ಇಂಟರ್ನೆಟ್ಟು ಮತ್ತು ಇದೆಲ್ಲ ಬಂದ ಮೇಲೆ ತಕ್ಷಣಕ್ಕೆ ನಾವು ಏನಾದರೂ ಒಂದು ವಿಷಯ ಬೇಕಾದರೆ, ಈಗ ಅಳಸಿಂಗಾಚಾರ್ಯರ ಬಗ್ಗೆ ಬೇಕಾದರೆ ಅಥವಾ ಮಾಸ್ತಿಯವ್ರ ಬಗ್ಗೆ ಬೇಕಾದರೆ, ಯಾವುದೇ ಸಾಹಿತಿಗಳ ಬಗ್ಗೆ ವಿಷಯ ಬೇಕಾದರೆ ನಾವು ಸರ್ಚ್ ಕೊಟ್ಟ ತಕ್ಷಣವೇ ಅದು ನಮಗೆ ತೋರಿಸ್ತಾ ಇದ್ದಿದ್ದು ಕಾಮಟ್ ಪೋರ್ಟ್ಪುರಿ ಅಂತ. ಅದು ಬರೀ ನಮ್ಮ ಅಭಿನವಂತ ಸಂಸ್ಥೆ ಅಲ್ಲ, ಕರ್ನಾಟಕದಾದ್ಯಂತ ಈ ರೀತಿಯಾಗಿ ಬಳಸ್ಕೊಂಡಂತಹ ಹಲವು ಉದಾಹರಣೆಗಳಿದೆ. ಕೇವಲ ಪ್ರಕಾಶನ ಸಂಸ್ಥೆಗಳು ಅಷ್ಟೇ ಅಲ್ಲ, ಮುಖ್ಯವಾಹಿನಿಯ ಎಷ್ಟೋ ಪತ್ರಿಕೆಗಳು ಕೂಡ ಇದನ್ನು ಬಳಸ್ಕೊಂಡಂತ ಇದಿದೆ. ಅವಾಗ ನಮ್ಗೆ ಇನ್ನೂ ಒಂದು ಕಾಡ್ತಾ ಇತ್ತು, ಇದು ಅಮೆರಿಕದಲ್ಲಿ ಆಮೇಲೆ ಪರಿಚಯನೇ ಇರಲಿಲ್ಲ, ಕೃಷ್ಣಾನಂದ ಕಾಮತ್ರಾಗಲಿ ಅಥವಾ ವಿಕಾಸ್ ಆಗಲಿ ಮೇಡಮ್ ಪರಿಚಯ ಇದ್ದರು. ಆವಾಗ ಯಾವಾಗಾದರೂ ಆಕಾಶವಾಣಿ ಬಂದಾಗ ಭೇಟಿ ಆಗ್ತಾ ಇದ್ವಿ. ಆದರೆ ಇದನ್ನು ಹೇಗೆ ತಗೋಬೇಕು, ನಾವಿದೇನು ಉಚಿತವಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ಬಳಸ್ಬೋದಾ ಅಥವಾ ಅದಕ್ಕೆ ದುಡ್ಡು ಕೊಡಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಹಾಗೆಲ್ಲ ಕೂಡ ನಾವು ಅವರು ಕೊಟ್ಟಂತಹ ಸಂಪರ್ಕಕ್ಕೆ ಮಾಡಿ ನಾವು ಅವರಿಂದ ಪ್ರತಿಕ್ರಿಯೆಯನ್ನು ನಿರೀಕ್ಷೆ, ಅಂದರೆ ಅವರು ಯಾವುದಕ್ಕೂ ಹಣ ಚಾರ್ಜ್ ಮಾಡಿದರೆ ನಮಗೆ ಇನ್ಫಾರ್ಮ್ ಮಾಡಿ ಅಥವಾ ನಮ್ಮನ್ನು ಕೃತಜ್ಞತೆಯಲ್ಲಿ ಸ್ಮರಿಸಿ ಅಂತ ಅಷ್ಟೇ ಅವರು ಅದನ್ನು ಕೋರ್ತಾ ಇದ್ದರು. ಯಾವುದೇ ಕಾರಣಕ್ಕೂ ಅವರು ಎಷ್ಟೋ ಚಿತ್ರಗಳನ್ನು ಮತ್ತು ಮಾಹಿತಿಯನ್ನು ಬಳಸಿದ್ರು ಕೂಡ ಯಾವುದೂ ಕೇಸ್ ಹಾಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಅದನ್ನು ಓದಿಗರು ಕೊಟ್ಟಂತಹ ಅಥವಾ ಪ್ರತಿಕ್ರಿಯೆಗಳನ್ನು ಕೂಡ ಅವರು ಅಳವಡಿಸ್ಕೊಂಡು ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ನನಗನ್ಸುತ್ತೆ ಅವರು ಹಾಕಿರೋಷ್ಟು ಇದೆಯಲ್ಲ, ಅದೊಂದು ನಿಜವಾಗಿಯೂ ಒಂಥರ ಕನ್ನಡದ ಕಣಜ. ಅದು ಎಷ್ಟು ಫೋಟೋಗ್ರಾಫ್ಸ್ ಇದೆ, ವಿಷಯಗಳಿದೆ, ಆಮೇಲೆ ತಿರ್ಗ ಧ್ವನಿ ಆ ಥರ ಅದನ್ನು ಬಳಸ್ಕೊಂಡಿದ್ದು ಗೊತ್ತಿಲ್ಲ ನನಗೆ. ಬಟ್ ಅದೆಲ್ಲ ನಿಜವಾಗಿಯೂ ಅದರ ಬಗ್ಗೆ ಒಂದು ಸಂಶೋಧನೆ ಆಗಬೇಕಾಗಿದೆ. ಕನ್ನಡಕ್ಕೆ ಅವರು ಕೊಟ್ಟಂಥ ಸಾಧನೆ ಇದೆಯಲ್ಲ, ನಿಜವಾಗಿ ದೊಡ್ಡದು. ಆಮೇಲೆ ಈಗಂತೂ ಅಂದರೆ ಒಂದು ನನಗೆ ಯಾವಾಗಲೂ ಅನ್ಸೋ ಅಂಥ ಒಂದು ದೊಡ್ಡ ಸಂಗತಿ ಏನಂತಂದರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನೂರಾರು ಜನ ಒಳ್ಳೆಯ ಕೆಲಸಕ್ಕಾಗಿ ಅದನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು, ಮತ್ತು ತಾವು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅನ್ನೋದೊಂದು. ಈಗ ಕಾಮತ್ ಪಾಟ್ಪುರಿ ಶುರುವಾದ ಮೇಲೆ ಆ ಥರದ ಅದನ್ನು ಮಾದರಿಯಾಗಿ ಇಟ್ಕೊಂಡು, ಪಾಪ ಅವ್ರಿಗೆ ಅದನ್ನು ಶುರು ಮಾಡುವಾಗ ಹೇಗೆ ಮಾಡಬೇಕು ಅಂತಲೂ ಕೂಡ ಗೊತ್ತಿರಲಿಲ್ಲ. ಅವರೇ ಅದನ್ನು ಒಂದು ದಾರಿಯನ್ನು ಕಂಡುಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆ ಟೆಕ್ನಾಲಜಿಯನ್ನು ಬಳಸಿ ಮಾಡಿದರು.

0: ಇವತ್ತು ಹಲವು ದಾರಿಗಳಿದೆ, ಟೆಕ್ನಿಕಲ್ ಇದಿದೆ, ತಂತ್ರಜ್ಞಾನ ಇದೆ, ಎಷ್ಟೆಲ್ಲ ಆಗಿದೆ. ಆದ್ರೆ ಆ ದಾರಿನ ನಾನು ನೆನೆಸ್ಕೊಂಡ್ರೆ ನಿಜವಾಗಿನೂ ಆಶ್ಚರ್ಯ ಆಗುತ್ತೆ. ಅದನ್ನ ಹೇಗೆ ನಾವು ಮುಂದುವರಿಸಬೇಕು, ಅದನ್ನ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಹೇಗೆ ತಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಅಂತ ಒಂದು ದೊಡ್ಡ ಇದು. ಆದ್ರೆ ನಿಜವಾಗಿಯೂ ನನ್ನ ಅನುಭವದಲ್ಲಂತೂ ಕನ್ನಡದಲ್ಲಿ ಅದೊಂದು ದೊಡ್ಡ ಜ್ಞಾನಕೋಶ ಅಂತ. ಈಗಂತೂ ಅದು ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಇನ್ನಷ್ಟು ವ್ಯಾಪಕವಾಗಿ ಅದನ್ನ ಬಳಸಬಹುದು ಅಂತ ನಾನು ಭಾವಿಸಿದ್ದೀನಿ.
1: ಹೌದು ರವಿಕುಮಾರ್,
2: ಮಾಮೂಲಿ ಸರ್ಚ್ ಇಂಜಿನ್ಗಳಲ್ಲಿ ಸಿಗುವ ಮಾಹಿತಿಗೂ ಕಾಮತ್ ಪಾಟ್ಪೋರಿನಲ್ಲಿ ನಮಗೆ ಸಿಗುವ ಮಾಹಿತಿಗೂ ಬಹಳ ವ್ಯತ್ಯಾಸ ಕೂಡ ಇದೆ. ಅದು ಬರೀ ಒಂದು ಚಿತ್ರಕ್ಕಾಗಿ ಹುಡುಕಿದ್ರೆ ಓಕೆ, ಅದು ಬೇರೆ
0: ಅಲ್ಲ. ಬಟ್ ಇನ್ನೊಂದು ವಿಶೇಷ ಏನಂತಂದ್ರೆ, ಕಾಮತ್ ಪಾಟ್ಪೋರಿನಲ್ಲಿ ಇರುವಂತದ್ದು ಎಲ್ಲವೂ ಒಂದು ಅಧಿಕೃತವಾದಂತ ಇದು. ಅಂದ್ರೆ ಕ್ವಾಲಿಟಿ ಎಷ್ಟು ಇದು ಅಂತಂದ್ರೆ, ನೀವು ಒಂದ್ಸತಿ ಇವಾಗ ಬರೋ ಅಂತ ಮ್ಯಾಚ್ ಇದನ್ನ ನಾವು ನಂಬಕ್ಕೆ ಆಗಲ್ಲ. ಈಗ AI ಬಳಸ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಏನೇನೋ ತಂತ್ರಜ್ಞಾನಗಳನ್ನ ವಿಷಯಗಳನ್ನ ಬಳಸ್ತಾ ಇದ್ದಾರೆ. ಆದ್ರೆ ಯಾರಾದ್ರೂ ನಮ್ಮನ್ನು ಕೇಳಿದ್ರೆ ಎಲ್ಲಿಂದ ಈ ಫೋಟೋ ತಗೊಂಡ್ಯಪ್ಪ ಅಂತಂದ್ರೆ, ನಾವು ಕಾಮತ್ ವೆಬ್ಸೈಟ್ ಇಂದ ತಗೊಂಡಿದೀವಿ ಅಂತಂದ್ರೆ ಅದು ಅಥೆಂಟಿಕ್ ಅಂತಾನೆ. ಯಾಕಂದ್ರೆ ಎಷ್ಟೋ ವ್ಯಕ್ತಿಗಳು ನಮಗೆ ಇವರ ಅಲ್ವಾ ಅಂತ ಗೊತ್ತಿರಲ್ಲ, ನಾವು ಬಳಸ್ತಾ ಇರ್ತೀವಿ ಅದನ್ನ. ಆ ತರ ಸಂದರ್ಭಗಳು ಸಾಕಷ್ಟು ಎಂಬರಾಸ್ ಆಗುವಂತ ಸಂದರ್ಭಗಳು ಇದೆ. ಪತ್ರಿಕೆ ಮುಖ್ಯವಾಹಿನಿಯ ಪತ್ರಿಕೆಗಳು ಕೂಡ ಹಾಗೆ ಅದನ್ನ ಮಾಡಿದ್ದಾವೆ. ಆದ್ರೆ ಕಾಮತ್ ಪಾಟ್ಪುರಿಯಿಂದ ತಗೊಂಡಂತ ಯಾವುದೇ ಮಾಹಿತಿ ಆಗಲಿ, ಚಿತ್ರ ಆಗಲಿ, ಅಥವಾ ಬೇರೆ ಯಾವುದೇ ಮಾಹಿತಿ ಆಗಲಿ, ಅದು ಅಷ್ಟು ಅಥೆಂಟಿಕ್ ಅನ್ನೋದು ಬಹಳ ವಿಶೇಷವಾದದ್ದು. ಅವರು ನಿಜವಾಗಿಯೂ ಬರೀ ಮಾಹಿತಿ ಕಣಜ ಆಗಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಿರ್ಲಿಲ್ಲ, ಅದರಲ್ಲಿ ಕ್ವಾಲಿಟಿ ಗುಣಮಟ್ಟದ ಇದನ್ನು ಯಾವಾಗ್ಲೂ ಕಾಯ್ಕೊಂಡಿದ್ದಾರೆ. ಹಾ, ನಿಖರತೆ, ಹಾ, ನಿಖರತೆ ಮತ್ತೆ ಗುಣಮಟ್ಟ ಎರಡನ್ನೂ ಅವರು ಕಾಯ್ಕೊಂಡಿರೋದು ಬಹಳ ಇದು ದೊಡ್ಡದು. ಮತ್ತೆ ಅದೇ ವಿಶ್ವಾಸವೇ ಇಡೀ ಕರ್ನಾಟಕದಾದ್ಯಂತ, ಯಾಕೆ ಇಡೀ ಪ್ರಪಂಚದಾದ್ಯಂತ ಕಾಮತ್ ಪಾಟ್ಪುರಿ ಅದು ತನ್ನ ವಿಶ್ವಾಸಾರ್ಹತೆಗೋಸ್ಕರನೇ ಅದು ತನ್ನ ಘನತೆಯನ್ನು ಉಳಿಸ್ಕೊಂಡಿದೆ ಅಂತ ನಾನು ಭಾವಿಸಿದ್ದೀನಿ. ನಿಜವಾಗಿಯೂ ನಾವು ಕನ್ನಡ ಸೇವೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಕೇಳ್ತಾ ಇರ್ತೀವಿ, ನಾವೆಲ್ಲ ಸರ್ಕಾರದ ಬಗ್ಗೆ ಕೇಳ್ತಾ ಇರ್ತೀವಿ, ಸಂಘ ಸಂಸ್ಥೆಗಳ ಬಗ್ಗೆ ಮಾಡ್ತಾ ಇರ್ತೀವಿ. ಆದರೆ ಕನ್ನಡದ ಕೆಲಸವನ್ನು ಹೀಗೂ ಮಾಡೋದಕ್ಕೆ ಒಂದು ಮಾದರಿಯನ್ನು ತೋರಿಸ್ಕೊಟ್ರಲ್ಲ, ನಿಜವಾಗಿಯೂ ಅದು ಕನ್ನಡದ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ಧನ್ಯವಾದಗಳು ರವಿಕುಮಾರ್, ನೀವು ತುಂಬಾ ಸುಂದರವಾಗಿ ಹೇಳಿದ್ದೀರಿ.
2: ಸದ್ದಿಲ್ಲದೆ ಯಾರು ಮಾಡ್ತಾ ಇದಾರೆ ಇದನ್ನ, ನಿರ್ವಹಣೆ ಯಾರು ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಅವರು, ಇವ್ರು ಯಾರು, ಅದು ಏನು, ಯಾವುದೇ ನಿಸ್ವಾರ್ಥದಿಂದ ನೀವು ಯಾವುದೇ ಹಣ ತಗೊಂಡಿಲ್ವಂತೂ. ಇವಾಗಂತೂ ಎಲ್ಲವೂ ಮಾರ್ಕೆಟಿಂಗ್, ನನ್ನ ಕೈಯಲ್ಲಿರುವ ಮಾಹಿತಿ ಅಂದ್ರೆ ಅದನ್ನ ನಾನು ಹೆಂಗ್ ಸೆಲ್ ಮಾಡಬಹುದು ಅಂತಾನೆ ನೋಡುವಂತಹ ಒಂದು ಕಾಲ ಇದು. ಅಂತದ್ರಲ್ಲಿ ಈ ನಿರ್ವಹಣೆ ಎಲ್ಲ ಮಾಡಕ್ ನಿಮಗೆ ತುಂಬಾ ಖರ್ಚು.
1: ಹೌದು, ಒಂದು ಹೇಳ್ತೇನೆ, ಒಂದು ನಿಮ್ಮ ಜೊತೆಗೆ ಹಂಚಿಕೊಳ್ಳಿ, ನಂಗೆ ಖುಷಿ ಆಗುತ್ತೆ ಅಂದ್ರೆ ನೋಡಿ, ಕರ್ನಾಟಕ ನಮ್ಮ ಕರ್ಮಭೂಮಿ, ನನಗೆ ಈ ಸುವರ್ಣಾವಕಾಶ ಬಂದದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಮಾಹಿತಿ ಹುಡುಕೋದಾಗ್ಲಿ, ಪಾಂಡಿತ್ಯ ಹುಡುಕೋದಾಗ್ಲಿ ನನ್ನ ಮನೆಯಲ್ಲಿ ಇತ್ತು, ನಾನು ಯಾರಿಗೂ ಕರೆಸ್ಬೇಕಾಗಿರ್ಲಿಲ್ಲ. ಸಂಶೋಧಕರು, ಫೋಟೋಗ್ರಾಫರು, ಆರ್ಕಿಯಾಲಜಿಸ್ಟು, ಲೈಬ್ರೇರಿಯನ್ನು ಎಲ್ಲ ಮನೆಯಲ್ಲೇ ಇದ್ರು. ಹೀಗಾಗಿ ನನಗೆ ಈ ಎಲ್ಲ ಅವಕಾಶಗಳು ಒಂದಕ್ಕೊಂದಾಗಿ ಕೂಡಿ ಬಂತು. ಮತ್ತು ನಾನು ತಂತ್ರಜ್ಞಾನ ಆಗಿದ್ದರಿಂದ ಈ ಇನ್ನು ಸಾಫ್ಟ್ವೇರ್ ಏನಂತೀವಿ, ಈ ವೆಬ್ಸೈಟ್ ಮಾಡಲಿಕ್ಕೆ ಬರುವ ಸಾಫ್ಟ್ವೇರ್ಗಳು ನಾನು ಮತ್ತು ನನ್ನ ಹೆಂಡತಿಯೇ ಮಾಡಿದ್ವಿ. ಹೀಗಾಗಿ ಇದು ಅವಕಾಶಗಳು ತನ್ನಗತ್ತಾಗೆ ಕೂಡಿ ಬಂತು ಅಂತ ನನ್ನ ಅಭಿಪ್ರಾಯ.
2: ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ನೀವು ಇದನ್ನ ನಿರ್ವಹಣೆ ಮಾಡುವಾಗಿರ್ಬೋದು, ಮಾಹಿತಿಗಳನ್ನ ಒಟ್ಟಾಗಿ ಸೇರಿಸಿ ನೀವು ಇದನ್ನ ಆರಂಭಿಸಿದಾಗ?
1: ಹೌದು, ಹೊಸದಾಗಿ ಆರಂಭಿಸಿದಾಗ ಮೊದಲಾಗಿ ಇಷ್ಟು ದೊಡ್ಡದ ಮಾಹಿತಿ ಇತ್ತು, ಅದು ಒಂದು ವೆಬ್ಸೈಟ್ ಅಲ್ಲಿ ಆಗಿನ ಕಾಲ, ನಾನು ಹೇಳ್ತಾ ಇರೋದು 1994 ಇಷ್ಟೊಂದು ದೊಡ್ಡ ವೆಬ್ಸೈಟ್ ಮಾಡುವ ತಂತ್ರಜ್ಞಾನ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೆ ಅಂದರೆ, ಒಂದು CD-ROM ಅಂತ, ಈ ಎಷ್ಟು ಹುದುಗರಿಗೆ ಗೊತ್ತಿರೋದು, ನೋಡಿದ್ರು ಕೂಡ ಇರೋದಿಲ್ಲ, ಆ ಒಂದು ಮಾಧ್ಯಮವನ್ನು ಬಳಸಿ ನಾನು ಒಂದು ವಿಶ್ವಕೋಶವನ್ನು ಒಂದು CD-ROM ಹಾಕುವ ಒಂದು ಪ್ರಯತ್ನ ಮಾಡಿದ್ದೆ. ಅದಕ್ಕೆ ಟೈಮ್ಲೆಸ್ ಕಾಲರಂಗ ಅಂತ ನಮ್ಮ ತಂದೆಯವರೊಂದು ಪುಸ್ತಕ ಇದೆ, ಅದರ ಹೆಸರು ಕೊಟ್ಟು ಭಾರತವೇ ಒಂದು ಕಾಲರಂಗ ಅಂತ ಒಂದು CD-ROM ಮಾಡಿದ್ದೆ. ಅದು ಪೂರಕವಾಯಿತು, ಅದಕ್ಕೋಸ್ಕರ ನಾನು ತುಂಬ ಕೆಲಸ ಮಾಡಿದ್ದೆ, ಸಾಫ್ಟ್ವೇರ್ ಮಾಡಿದ್ದೆ. ಆಮೇಲೆ ಒಂದು ರಿವಾಲ್ಯೂಷನ್ ಆಯ್ತಲ್ಲ, ಅಂದರೆ ಕ್ರಾಂತಿ ಆಯಿತು, ಇಂಟರ್ನೆಟ್ ಎಲ್ಲರಿಗೂ ಸಿಗುವಂತಾಯಿತು, ಸರ್ವರ್ಗಳು ತುಂಬ ಚೀಪಾಗಿ ಸಿಗುವಂತಾಯಿತು. ಆಗ ಆ CD-ROM ಕಥಾವಸ್ತುವನ್ನು ನಾವು
0: ವೆಬ್ಸೈಟ್ಗೆ
1: ಅಳವಡಿಸಬೇಕು ಬೇಕಾಯಿತು. ಆ ತಂತ್ರಜ್ಞಾನವನ್ನು ನಾವೇ ಮಾಡಿದ್ವಿ, ನಮ್ಗೆ ಗೊತ್ತಿತ್ತು ಹೀಗೆ ಮಾಡೋದು ಅಂತ ಗೊತ್ತಿತ್ತು. ಸೊ ನಮಗೇನದು ಕಷ್ಟ ಅನಿಸ್ಲಿಲ್ಲ, ಒಂಥರ ನ್ಯಾಚುರಲ್ ಪ್ರೋಗ್ರೆಷನ್ ಆಗಿತ್ತು, ಅದು ನೈಸರ್ಗಿಕವಾಗಿ ಬೆಳೆದಿತ್ತು. ಆದರೆ ಯಾವಾಗ ನಮಗೆ ಒತ್ತಡಗಳು ಬಂತು ಅಂದರೆ, ಜನ ಲಕ್ಷಗಟ್ಟಲೆ ಬರೋಕ್ಕೆ ಶುರು ಮಾಡಿದ್ವು. ಅವರೆಲ್ಲ ಕೇಳೋರು, ಇವತ್ತೇನು ಹಾಕಿದ್ಯಾ, ನಾಳೆ ಏನು ಹಾಕ್ತೀಯಾ, ಇನ್ನೇನು ಬರುತ್ತೆ, ಇನ್ನೇನು ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಆಗ ನಾನು ತಂದೆ ತಾಯಿಗಳಿಗೆ, ನೀವೀಗ ಬೇರೆ ಎಲ್ಲ ಎಲ್ಲ ಕೆಲಸ ಪುಸ್ತಕ ಎಲ್ಲ ಬಿಟ್ಟು ನಮ್ಮ ವೆಬ್ಸೈಟ್ಗೆ ನೀವು ಮಾಡ್ಕೊಂತ ಕೆಲಸ ಕೊಡುತ್ತೆ. ಹೀಗಾಗಿ ಏನಾಯ್ತು ಅಂದರೆ ನಾನು ನನ್ನ ಹೆಂಡತಿ ನನ್ನ ತಂದೆ ತಾಯಿಗಳು ಒಂದು ತಂಡ ಆಗಿ ನಾವು ಕೆಲಸ ಮಾಡಿದ್ವಿ. ಹೀಗಾಗಿ ಜನರಿಗೆ ಗೊತ್ತಿಲ್ಲ ಯಾರು ಕಾಮತರು ಮಾಡಿದ ಕೆಲಸ ಯಾವುದು, ತಪ್ಪ ಮಾಡಿದ ಕೆಲಸ ಯಾವುದು.

0: ಮಗ ಮಾಡಿದ ಕೆಲಸ ಅಂತ. ಸೊ ನಾನು ಅವರು ಈಗಿಲ್ಲ, ಸೊ ಹೀಗಾಗಿ ನನಗೆ ಎಲ್ಲ ಆಧಾರ ಮತ್ತು ಪ್ರೀತಿಗಳು ಈಗ ಸಿಗ್ತಾ ಇವೆ. ಯಾಕಂದ್ರೆ ಜನರಿಗೆ ಗೊತ್ತಾಗ್ತಾ ಇಲ್ಲ ಯಾರು ವಿಕಾಸ ಮಾಡಿದ್ಯಾರು, ಜ್ಯೋತ್ಸ್ನ ಮಾಡಿದ್ಯಾರು, ಕೃಷ್ಣಾನಂದ ಮಾಡಿದ್ಯಾರು ಕೆಲಸ ಅಂತ. ನಾವು ತಂಡವಾಗಿ ಮಾಡಿದ ಕೆಲಸಗಳು ಇದು.
1: ಅದಕ್ಕೆ ನಾವು ಕಾಮತ್ ಪ್ರಪಂಚ ಅಂತ ಇದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ವಿ, ಅದು ಅನ್ವರ್ಥವಾಗಿದೆ ಅಲ್ವಾ ರವಿ?
2: ಕರೆಕ್ಟ್. ಅದು ಅಂದ್ರೆ ಒಂದು ಕುಟುಂಬವಾಗಿ, ಆಮೇಲೆ ನಿಮ್ಮ ಮೂರು ಜನದಲ್ಲಿ ಅಥವಾ ಈ ಕೆಲಸ ಮಾಡಿದಂಥದ್ರಲ್ಲಿ ಇರುವಂಥದ್ದು ಏನಂತಂದ್ರೆ ನಮ್ಮ ಹೆಸರು ಬರಬೇಕು ಅಂತನೋ ಅಥವಾ ನಮ್ಗೇನು ಅಂತ ಇಲ್ವೇ ಇಲ್ಲ. ಕನ್ನಡದ ಕೆಲಸ ಅದು ಮಾಡಬೇಕು ಅನ್ನೋವಂಥ ಪ್ರೀತಿ ಶ್ರದ್ಧೆ ಇದೆಯಲ್ಲ, ಅದು ನಿಜವಾಗಿಯೂ ದೊಡ್ಡದು. ಅದೇ ಇಷ್ಟು ವರ್ಷ ಬೆಳೆಯೋದಕ್ಕೂ ಮತ್ತೆ ಹೀಗೆ ಅದು ಪ್ರೀತಿಯನ್ನು ಕಳಿಸ್ಕೊಂಡಿರೋದಕ್ಕೂ ಕಾರಣ ಅಂತ ನಾನು ಭಾವಿಸಿದೆ.
0: ಧನ್ಯವಾದ, ತುಂಬಾ ಚೆನ್ನಾಗಿ ಹೇಳಿದ್ರಿ.
1: ಮತ್ತೆ ಅಮ್ಮ ಹಾಡ್ತಾ ಇದ್ದ ಒಂದು ಹಾಡು, ಹಾಗೆ ನಿಮ್ಮೆಲ್ಲರಿಗೂ ಇಷ್ಟವಾದ ಒಂದು ಹಾಡು ಯಾವ್ದು ಹೇಳಿ? ಆಗ್ಲೇ ಹೇಳಿದ್ರಿ ನೀವು
0: ಅಕ್ಕ ಕೇಳುವ. ಹೌದು, ಅಕ್ಕ ಮಹಾದೇವರ ತುಂಬಾ ಸುಂದರವಾಗಿದೆ
2: ಅದು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗೀತೆ ಅದು. ನನಗೂ ಬಹಳ ಇಷ್ಟವಾದಂತ ಹಾಡದು. ಮತ್ತೆ ಮತ್ತೆ ಕೇಳುವಂತ,
1: ಹೌದು, ಆಮೇಲೆ ಒಂದು ಧ್ಯಾನಸ್ಥ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಗೀತೆ. ಆ ಗೀತೆನ ಕೇಳ್ತಾ ನಮ್ಮ ಮಾತನ್ನ ಮುಂದುವರಿಸೋಣ. ಆತ್ಮೀಯರೆ, ಕೇಳ್ತಾ ಇದ್ದೀರಿ ನೀವು ಕಾಮತ್ ಪ್ರಪಂಚ, ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಭಿನವ ಬೆಂಗಳೂರು. ಈಗ ಕೇಳೋಣ ಗೀತೆ. ಗೀತೆಯ ನಂತರ ಮತ್ತೆ ಕಾಮತ್ ಪ್ರಪಂಚದ ಬಗ್ಗೆ, ಹಾಗೆ ನಮ್ಮ ಅತಿಥಿ ಏನಿದ್ದಾರೆ ವಿಕಾಸ್ ಕಾಮತ್ ಅವರು, ಇವರು AI ತಜ್ಞರು. ಹಾಗಾಗಿ ಇವತ್ತಿನ ದಿನ ಏನೆಲ್ಲ ಸವಾಲುಗಳು ಸಂಸ್ಕೃತಿಗೆ ಇದೆ, AIನಿಂದ ಏನೇನೋ ಆಗೋಗುತ್ತೆ ಅಂತೆಲ್ಲ ನಾವು ಅನ್ಕೊಳ್ತೀವಲ್ಲ, ಅದೆಲ್ಲ ಹೌದಾ ಅಂತ ಕೂಡ ಕೇಳೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ.

0: ಅಕ್ಕ ಕೇಳವ ನಾನೊಂದು ಕನಸ ಕಂಡೆ, ಎಷ್ಟು ಚಂದದ ಹಾಡು, ಎಷ್ಟು ಸರಿ ಕೇಳಿದ್ರು ಬೇಜಾರಾಗಲ್ಲ ಈ ಗೀತೆ ಅಂತ ಇದ್ದಾರೆ ರವಿ ಮತ್ತು ವಿಕಾಸ್ ಅವರು. ಹೌದು, ಅದು ಸ್ಟುಡಿಯೋದಲ್ಲೇ ಕೂತು ಗೀತೆಗಳನ್ನು ಕೇಳುವಾಗ ಅದರ ಆನಂದವೇ ಬೇರೆ. ನಮ್ಮ ಅನೇಕ ಶ್ರೋತೃಗಳು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಾವು ಕಾಮತ್ ಪ್ರಪಂಚ ಇದರ ಬಗ್ಗೆ ಮಾತಾಡ್ತಾ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ಹಾಗೆ ಜ್ಯೋತ್ಸ್ನಾ ಕಾಮತ್ ಅವರು ಇಬ್ಬರು ಮತ್ತು ಅವರ ಮಗ ವಿಕಾಸ್ ಅವರು, ಈ ಎಲ್ಲ ಇಡೀ ಕುಟುಂಬ ಹೇಗೆ ಕನ್ನಡ ಸಂಸ್ಕೃತಿಗೆ ಒಂದು ಮಾಹಿತಿಗಳನ್ನು ಕೊಟ್ಟಿದೆ, ಕನ್ನಡ ಸಾಂಸ್ಕೃತಿಕ ಲೋಕವನ್ನು ಒಂದು ರೀತಿಯಲ್ಲಿ ಮೂಲ ಮಾಹಿತಿಗಳನ್ನು ನೀಡಿ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಕೊಟ್ಟು ನಡೆಸ್ತಾ ಇದೆ ಅಂತಂದರೆ ತಪ್ಪಾಗಲಾರ್ದು. ಈ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಈ ಕುಟುಂಬದ ವಿಚಾರಗಳನ್ನು, ಪಾಟ್ಪೋರಿ ವಿಚಾರಗಳನ್ನು ತಿಳಿತಾ ಈ ದಸರಾ ಹಬ್ಬದ ಸಂದರ್ಭದಲ್ಲಿ ನಾವು ಕನ್ನಡ ಸಂಸ್ಕೃತಿಗೆ ಇದು ಕೊಟ್ಟಿರುವ ಕೊಡುಗೆ ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ದಸರಾ ಮತ್ತು ಕಾಮತ್ ಕುಟುಂಬ, ಯಾಕೆಂದ್ರೆ ಕಾಮತ್ ಮೇಡಮ್ ಮೈಸೂರಲ್ಲೂ ಕೆಲಸ ಮಾಡಿದ್ರು, ಸರ್ ಅಂತೂ ಎಷ್ಟೋ ಆ ತರಹದ ದಸರಾಗೆ ಸಂಬಂಧಪಟ್ಟ ಅದೇನೋ ಆನೆಗಳು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ನಾವು ಮಾತಾಡ್ತೀವಿ.
1: ಆ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ತುಂಬಾ ಮುಖ್ಯವಾದ ವಿಷಯ ಅಂತ ನನ್ನ ಭಾವನೆ, ಮತ್ತೆ ನನ್ನ ಒಂದು ಕಾಕತಾಳೀಯವಾಗಿ ಆಗಿ ಮತ್ತು ನಮ್ಮ ನಾಡಿಗೆ ಸಿಕ್ಕ ಒಂದು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ. ಆ ಕಾಲದಲ್ಲಿ ಅಂದರೆ ಇದು 84-85 ಪ್ರಾಯಶ ಇರ್ಬೋದು, ಏನಾಯಿತು ಅಂದರೆ ಸ್ಥಳೀಯರು ಅಂದರೆ ಸ್ಥಳೀಯ ದಸರಾ ಆರ್ಗನೈಸರ್ಗು ಮತ್ತು ಕೇಂದ್ರೀಯ ಸರ್ಕಾರಕ್ಕೂ ಅದು ಹಿಂದಿ ಹೇರಿಕೆ ಹಾಗೆ ಹೀಗೆ ಅಂತ ಅವರು ಸಹಕಾರ ಮಾಡ್ತಾ ಇರಲಿಲ್ಲ, ಅವರು ತಮ್ಮಷ್ಟಕ್ಕೆ ಮಾಡ್ತಾಯಿದ್ರು. ಆಗ ನಮ್ಮ ಅಮ್ಮ ಜ್ಯೋತ್ಸ್ನಾ ಕಾಮತ್ ಅವರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಆಗ ಸ್ಥಳೀಯರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಕನ್ನಡಿಗರು ಬಂದಿದ್ದಾರೆ ಅಂತ ಅವರು ಮೆಚ್ಚಿಕೊಂಡು ದಸರಾ ಆರ್ಗನೈಸಿಂಗ್ ಕಮಿಟಿ ಜೊತೆಗೆ ಸಹಕಾರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆ ಒಂದು ವರ್ಷದಿಂದ ದಸರಾದ ಕಾಮೆಂಟ್ರಿ ಇರಲಿ ಅಥವಾ ಆಕಾಶವಾಣಿಯ ದೊಡ್ಡ ಸಂಗೀತಕಾರರ ಯಾದಿಯನ್ನು ಅವರ ದರ್ಬಾರ್ ಹಾಲಿಗೆ ಮಾಡಿ ಒಂಥರ ಎರಡು ದೊಡ್ಡ ಸಂಸ್ಥೆಗಳು ಪರಸ್ಪರ ಸಹಕಾರ ಮಾಡಿ ಮೈಸೂರು ದಸರಾದ ಇದು ಏನು ಸಂಭ್ರಮವೇ ಒಂದು ದೊಡ್ಡ ಗತಿಗೇರಿತು ಅಂತ ನನ್ನ ಭಾವನೆ. ಅದು ತುಂಬಾ ಮುಖ್ಯ ಅಂತ ನನ್ನ ಕೊಡುಗೆ ಅವಧಿಯಲ್ಲಿ ಆದ ನಮ್ಮ ತಾಯಿಯವರ ಕೈಯಿಂದ ಆದ ಒಂದು ದೊಡ್ಡ ಕೊಡುಗೆ ಅಂತ ನಾಡಿಗೆ ಅಂತ ನನ್ನ ಒಂದು ಭಾವನೆ. ಮತ್ತು ದಸರಾ ಬಗ್ಗೆ ಮಾತಾಡುವಾಗ ನಾವು ನಮಗೆ ಆ್ಯಕ್ಚುಲಿ ಈ ವಾರದ ನೀವು ಸ್ಟ್ಯಾಟಿಸ್ಟಿಕ್ ನಮ್ಮ ವೆಬ್ ಸ್ಟ್ಯಾಟಿಸ್ಟಿಕ್ ನೋಡಿದ್ರೆ ಎಲ್ಲ ದಸರಾ ಆನೆಗಳ ಬಗ್ಗೆ ತುಂಬ ಟ್ರಾಫಿಕ್ ಬರ್ತಾ ಇದೆ. ಯಾವ ದಸರಾ ಹಳೇದು ಯಾವುದಿತ್ತು, ದ್ರೋಣಗೆ ಏನಾಯಿತು, ಅವಾಗೇನಾಯಿತು, ಅದ್ರ ಬಗ್ಗೆ ತುಂಬ ಆಸಕ್ತಿ ಮತ್ತು ಇರುವ ಮಾಹಿತಿಯು ನಮ್ಮ ವೆಬ್ಸೈಟಲ್ಲಿದೆ. ಚಿತ್ರಗಳಿವೆ, ದಸರಾ ಆನೆಗಳು, ಅರಮನೆಯಲ್ಲಿರುವ ಛಾಯಾಚಿತ್ರಗಳು ಎಲ್ಲ ನಮ್ಮ ವೆಬ್ಸೈಟಲ್ಲಿದೆ. ಸೊ ಅದರಿಂದ ತುಂಬ ಟ್ರಾಫಿಕ್ ಬರ್ತಾ ಇದೆ. ಇನ್ನೊಂದು ವಿಷಯ ಹೇಳಕ್ಕೆ ಬಯಸ್ತೇನೆ ಅಂದರೆ ಅದು ಮಜಾ ಕೂಡ ಇದೆ. ನಮಗೊಂದು 19th century ಅಥವಾ ಒಂದು ಒಂದು ಕಲ್ಲಚ್ಚು ಸಿಕ್ಕಿತ್ತು ಮೈಸೂರು ಪ್ಯಾಲೇಸ್ ಆರ್ಕೈವ್ನಲ್ಲಿ. ಅದು ಯಾಕೆ ಮಜಾ ಅಂದರೆ ಆ ಎಲ್ಲರೂ ಚಿತ್ರಗಳು ಒಂದೇ ಥರ ಇರುತ್ತೆ. ಅವರು ಸಂಶೋಧಕರು ಬಂದು ಇದು ಯಾರ ಚಿತ್ರ, ಇದು ಯಾರ ಚಿತ್ರ ಅಂತ ನಮ್ಗೆ ಕೇಳೋರು. ಅದನ್ನು ಎಲ್ಲರೂ ಮೈಸೂರು ಪೇಟೆ ಹಾಕೊಂಡವ್ರು, ಎಲ್ಲರೂ ಶಾಲು ಹಾಕೊಂಡವ್ರಿಗೆ. ಸೊ ನಾವು ಅವ್ರಿಗೆ ಎಲ್ಲೆಲ್ಲೋ ಪೂರಕವಾದ ಮಾಹಿತಿ ಹುಡುಕಿ ಓ

0: ಇವರು ಪಂಡಿತರು, ಅವರು ಮಹಾಪಂಡಿತರು, ಇವರು ವೀಣಾ ವೀಣಗಾರರು, ಅವರು ಮಹಾವೀಣ ಅಂತ ಎಲ್ಲ ಕ್ಯಾಪ್ಷನ್ ಬರೆದು ಅದು ಒಂದು ಒಂದು ತಿಂಗಳು ಹಿಡಿದು ನಮಗೆ ಅದರನ್ನು ಯಾರು ಅವ್ರದ್ದು ಐಡೆಂಟಿಫೈ ಮಾಡಲಿಕ್ಕೆ. ಅದೊಂದು ಮಜಾ ಸಂಗತಿ ಅನಿಸ್ತನ್ಸುತ್ತೆ. ಮತ್ತು ದಸರಾ ನಮ್ಮ ನಾಡಿನ ದೊಡ್ಡ ಹಬ್ಬ. ಮೈಸೂರು ಮತ್ತು ನಮ್ಮ ಮೈಸೂರು ಕೂಡ ಕಾರ್ಯಕ್ಷೇತ್ರ ಆಗಿತ್ತು. ನಮ್ಮ ತುಂಬ ವರ್ಷ ಮೈಸೂರಲ್ಲಿದ್ದು, ನಾನು ಮೈಸೂರಲ್ಲಿ ಓದ್ದವನು, ಸೊ ಹೀಗಾಗಿ ಮೈಸೂರಿನ ಬಗ್ಗೆ ತುಂಬ ಕಥಾವಸ್ತಿದೆ ನಮ್ಮ ವೆಬ್ಸೈಟಿನಲ್ಲಿ. ದಯವಿಟ್ಟು ಕಮ್ಮ ನೋಡಿ. ಯಾವ ಈಗಂತಲ್ಲ, ಯಾವ ಕಾಲದ್ರೂ ಯಾವ ತೆರೆದಿರುತ್ತೆ. ಆನೆಗಳ ಬಗ್ಗೆ, ದಸರಾ ಬಗ್ಗೆ,
1: ಪಾಟ್ಪುರಿ ಬಗ್ಗೆ ವಿಕಾಸ್ ಕಾಮತ್ರಿಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, ಯಾವಾಗಲೂ ಈ ಮಾಹಿತಿ ಅನ್ನೋದು ಸದ್ಯಕ್ಕಷ್ಟೇ ಇದಾಗ್ತಾ ಇರುತ್ತೆ, ಅಂದರೆ ಜನಗಳು ಹುಡುಕೋದಲ್ಲ. ಈಗ ಮೈಸೂರು ಅಂದರೆ ಮೈಸೂರ ದಸರಾ ಬಗ್ಗೆ ಅದೆಲ್ಲ ಹುಡುಕ್ತಾರೆ. ಬಟ್ ಆದರೆ ಪಾಟ್ಪುರಿನಲ್ಲಿ ಏನಾಗಿದೆ ಅಂದರೆ ಅದು ಸದ್ಯಕ್ಕೂ ಸಲ್ಲತ್ತೆ ಮತ್ತು ಶಾಶ್ವತಕ್ಕೂ ಅದು ಸಲ್ಲಂಥ ವಿಚಾರಗಳನ್ನು ಈಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು? ಈಗ ದಿನಮತ್ಯದ ಪತ್ರಿಕೆಗಳಲ್ಲಿ ಅವತ್ತಿನ ದಿನಕ್ಕೆ ಏನು ಬೇಕೋ ಅಷ್ಟೇ ಅದಲ್ಲ, ಆದರೆ ಈ ವೆಬ್ಸೈಟಲ್ಲಿ ನಮ್ಗೆ ಆ ಥರದ್ದಲ್ಲ, ಒಂದು ಶಾಶ್ವತವಾದಂತಹ ವಿಷಯನೂ ಇರುತ್ತೆ ಮತ್ತು ಸದ್ಯಕ್ಕೂ ಅನುಕೂಲವಾಗುವಂಥ.
0: ನನಗೆ ಈ ಸ್ಫೂರ್ತಿ ಬಂದಿದ್ದು, ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನನಗೆ ಈ ಆ್ಯಕ್ಚುಲಿ ಸ್ಫೂರ್ತಿ ಬಂದಿದ್ದು ನಮ್ಮ ತಂದೆಯವರ ಪುಸ್ತಕ, ಅದು ಕಾಲರಂಗ ಅಂತ ಒಂದು ಪುಸ್ತಕ ಇದೆ ನಮ್ಮ ಕೃಷ್ಣಾನಂದ ಕಾಮತ್ರದ್ದು. ಈ ಸಿ ಡಿ ರಾಮ್ ಅಂತ ಸ್ವಲ್ಪ ಹೇಳಿದ್ನಲ್ಲ, ಅದಕ್ಕೆ ನಾನು ಕಾಲರಂಗ ಅಂತ ಹೇಳಿದೆ. ಇಂಗ್ಲೀಷ್ನಲ್ಲಿ ಅದಕ್ಕೆ ಟೈಮ್ಲೆಸ್ ಥಿಯೇಟರ್ ಅಂತ ಇಟ್ಟಿದ್ದೀನಿ ಹೆಸರು. ಅದರ ಪೀಠಿಗೆಂದಲ್ಲಿ ಅವ್ರು ಹೇಳ್ತಾರೆ, ನಾನು ಏನು ಸಂಶೋಧನೆ ಮಾಡಲಿಕ್ಕೆ ಬಯಸಿದ್ದೆ, ನಾನು ಏನು ಚಿತ್ರಕಲೆ ಅಥವಾ ಛಾಯಾಗ್ರಹಣ ಮಾಡಲಿಕ್ಕೆ ಬಯಸಿದ್ದೆ ಅಂದರೆ, ಅದು ಕಾಲವನ್ನು ಮೀರಿ ಇರುವಂಥ ವಿಷಯಗಳ ಬಗ್ಗೆ ನನಗೆ ತುಂಬ ಆಸಕ್ತಿ. ಅದು ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು, ಯಾಕಂದರೆ ಆ ಒಂದು ಆಯಾಮವನ್ನು ತಗೊಂಡ್ರೆ ಅದಕ್ಕೆ ಅಳಿವಿಲ್ಲ ಅಲ್ಲ, ಅದು ನಡೀತಾ ಅಂತ ಆ ಒಂದು ವಿಷಯದ ಬಗ್ಗೆ ನಾವು ತುಂಬ ಕೇಂದ್ರೀಕೃತ ಮಾಡಿದ್ದೇವೆ. ಸೊ ನನಗೆ ನ್ಯೂಸ್ ಪೇಪರ್ ಮಾಡುವವರ ಹಾಗೆ ಡೆಡ್ಲೈನ್ ಇರಲಿಲ್ಲ, ಮಾಡಲಿಲ್ಲ ಅಂತ ಬೇಜಾರಿರಲಿಲ್ಲ. ಸೊ ನಾವು ಮಾಡ್ತಾ ಹೋಗಿ ಸತತವಾಗಿ ಮಾಡಿದ್ರಿಂದ ಅದು ಅಷ್ಟು ದೊಡ್ಡ ಕಣಜವಾಗಿದೆ. ಸೊ ಮತ್ತು ಈ ಟೈಮ್ಲೆಸ್ ಅಥವಾ ಇನ್ನು ಕಾಲ ಡೆಡ್ಲೈನ್ ಇರದೇ ಇರುವ ಒಂದು ವಿಷಯವನ್ನು ನಾವು ಮಾಡಿರೋದ್ರಿಂದ ಹಳೆ ನಾವು ಆ್ಯಕ್ಚುಲಿ ನಮಗೆ ತುಂಬ ಟ್ರಾಫಿಕ್ ಬರೋದು, ನಾವು ಹಳೆಗಾಲದಲ್ಲಿ ಮಾಡಿದ್ದು, ಅದು ಮಾಡಿ 25 ವರ್ಷ ಆದರೂ ಈಗ ಮತ್ತೆ ಟ್ರಾಫಿಕ್ ಬರ್ತಾ ಇದೆ, ಯಾಕಂದರೆ ಅದು ಒರಿಜಿನಲ್ ಇದ್ದು ಮತ್ತು ನೀವು ಹೇಳಿದಾಗೆ ಅದು ಕಾಲವನ್ನು ಮೀರಿ ಇರುವ ಕಥಾವಸ್ತು ಆಗಿದ್ದರಿಂದ ಹಾಗಾಗಿದೆ ಅಂತ ನನ್ನ ಭಾವನೆ.
2: ರವಿ, ಈಗಂತೂ ಒಂದೊಂದು ಪುಸ್ತಕ ಆಗಿರ್ಬೋದು, ಯಾವುದೋ ಒಂದು ಸಿನಿಮಾ ಆಗಿರ್ಬೋದು, ಒಂದು ಹಾಡಾಗಿರ್ಬೋದು, ನಾವಂತೂ ಈ ಕೃತಿ ಚೌರ್ಯ ಇದನ್ನು ಸಿಕ್ಕಾಪಟ್ಟೆ ನಾವು ಕೇಳ್ತೀವಿ. ಯಾರ್ದೋ ಹೆಸರು, ಯಾರೋ ಏನೋ ಮಾಡ್ತಾರೆ, ಹೀಗೆಲ್ಲ ನಾವು ನೋಡ್ತಾ ಇದ್ದೀವಿ. ಇಷ್ಟು ಅಮೂಲ್ಯವಾದ ಒಂದು ಬೆಳಕು ಕೊಡುವಂತಹ ಮಾಹಿತಿಗಳ ಕಣಜವನ್ನೇ ನೀವು ಕೊಟ್ಟಿದ್ದೀರಿ. ಇದು ಚೋರತನ ಆಗುವಂಥದ್ದು, ನಿಮ್ಮ ಹೆಸರೇ ಇಲ್ಲದೆ ಅದನ್ನ
3: ಬಳಸಿಕೊಳ್ಳುವಂಥದ್ದು,
2: ಮತ್ತೆ
3: ಅದರಿಂದ ದುಡ್ಡು
2: ಮಾಡ್ಕೊಳ್ಳೋದು, ನೀವು ಅದನ್ನ ಫ್ರೀ ಕೊಟ್ಟಿದ್ದೀರಿ. ಹೌದು, ಏನಾರ ಏನು ಬೇಡಪ್ಪ, ಇಲ್ಲಿಂದ ಪಡೆದದ್ದು ಅಂತ ನೀವು ಹಾಕಿದ್ರೆ ಸಾಕು ಅನ್ನೋದು ನಿಮ್ಮ ಇಂಟೆನ್ಷನ್. ಬಟ್ ಅದು ಇಸ್ ಇಟ್, ಅದು ಹಾಗೆ ನಡೀತಿದೆಯಾ, ಅಥವಾ ಈ ರೀತಿ ಆದಾಗ ನಿಮ್ಗೆ ಏನ್ ಅನ್ಸುತ್ತೆ, ಅಥವಾ ಇದನ್ನೆಲ್ಲ ಏನಾದ್ರೂ ನಾವು ಒಂದು ಹಿಡಿತಕ್ಕೆ ತರಬೇಕು ಅಂತ ಯಾವಾಗ್ಲಾದ್ರೂ ಅನ್ಸಿದುಂಟು?
0: ಹೌದು ಹೌದು, ಖಂಡಿತ ಅನ್ಸಿದುಂಟು, ಮತ್ತೆ ಕೋಪನು ಬಂದಿದ್ದುಂಟು. ಬಟ್ ಏನ್ ನನ್ನ ಮೆಚುರಿಟಿ ಅಂದ್ರೆ ಟೈಮ್ ಆದಾಗ ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ. ಒಂದಂದ್ರೆ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ, ನೀವು ಕೇಳೋದು ಹೆಚ್ಚು ನಾನು ಕೊಡೋದು ಹೆಚ್ಚು ಅಂತ. ಅಥವಾ ಇಂಗ್ಲಿಷ್ ನಲ್ಲಿ ಏನಂತಾರೆ, ಓ ಇಮಿಟೇಷನ್ ಈಸ್ ದ ಏನು ಫಾರ್ಮ್ ಆಫ್ ಫ್ಲ್ಯಾಟರಿ ಅಂತ ಹೇಳ್ತಾರೆ. ಸೊ ನಾವು ಮಾಡಿದ್ದನ್ನು ಬೇರೆಯವ್ರು ಕಾಪಿ ಮಾಡ್ತೇವೆ ಅಂದ್ರೆ ಅದು ನಮ್ಗೆ ಕೊಟ್ಟ ಗೌರವ ಅಂತ ನಾನು ಭಾವಿಸ್ಲಿಕ್ಕೆ ಶುರು ಮಾಡಿದೆ. ಆಗ ನನಗೆ
2: ಎಷ್ಟು ಕೊಡಬಲ್ಲೆ ನೋಡು ತೋರಿಸ್ಬೇಕು.
3: ಅಲ್ಲ, ಇನ್ನೊಂದೇನಂತಂದ್ರೆ, ಅವರು ಹೀಗೆ ಓಪನ್ ಇಟ್ಟಿದ್ದರಿಂದನೇ ಬಹುಶಃ
0: ಮಾಡ್ಲಿಕ್ಕಾಯ್ತು
3: ಅನ್ಸುತ್ತೆ. ಅಂದ್ರೆ ಜನಗಳ ಇದೆಯಲ್ಲ ಯಾವಾಗ್ಲೂ ಪ್ರೋತ್ಸಾಹ ಇರ್ಬೋದು ಅಥವಾ ಸಪೋರ್ಟ್ ಇರ್ಬೋದು, ಅದು ನೀವೆಷ್ಟು ಮುಕ್ತವಾಗಿರ್ತಿರೋ ಅದಷ್ಟು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಬಟ್ ಅವ್ರ
0: ಅದು ಒಂದು ಭಾವನೆ, ಹೌದು ನನ್ಗೆ ಹಾಗೆ ಅನ್ಸುತ್ತೆ. ಅದ್ರ ಹೌದು ಹೌದು,
2: ಅಂದ್ರೆ ಅದಿನ್ನು ಆಯ್ತು, ನಾನು ಕೊಟ್ಟಿದ್ದೀನಿ, ನೀನ್ ಅದನ್ನ ದುಡ್ಡು ಮಾಡ್ಕೋತಿ ಅಂದ್ರೆ ಮಾಡ್ಕೋಪ, ಇನ್ನೇನು ಮಾಡಕ್ ಸಾಧ್ಯ ಇಲ್ಲ, ಅಥವಾ ಇಟ್ ಈಸ್ ನಾಟ್ ಫೇರ್.
3: ಆದರೆ ಅವ್ರಿಗೆ ಈ ಇದನ್ನೆಲ್ಲ ಮಾಡೋದಕ್ಕೆ ಏನು ಉತ್ಸಾಹ, ಪ್ರೇರಣೆ, ಪ್ರೀತಿ ಎಲ್ಲ ಇತ್ತಲ್ಲ, ಅದನ್ನು ಯಾವಾಗಲೂ ಅದನ್ನು ಯೋಚನೆ ಮಾಡಿರಲಿಲ್ಲ. ಬಹುಶಃ ಅದನ್ನೇನಾದ್ರೂ ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಬಳಸಿದ್ದಿದ್ರೆ ಅಥವಾ ಅದರಿಂದ ಏನಾದ್ರೂ ಅಪೇಕ್ಷೆ ಪಟ್ಟಿದ್ದಿದ್ರೆ ಅದು ಅಷ್ಟು ವ್ಯಾಪಕವಾದಂತಹ ಪ್ರೀತಿಯನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ.
0: ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ತಂದೆಯವರು ಕಲಿಸಿದ ಪಾಠ ಅನ್ಬಹುದು. ಅವರು ಏನು ಕಲೆ ಅಥವಾ ವಿಜ್ಞಾನ ಒಬ್ಬರಿಂದ ಒಬ್ಬರಿಗೆ ಪೂರಕವಾಗಿಯೇ ಬೆಳಿಬೇಕು ಅನ್ನೋದು ಅವ್ರದ್ದು ಭಾವವಾಗಿತ್ತು. ಇಂಗ್ಲೀಷ್ನಲ್ಲಿ ಏನು ಐ ಸ್ಟೂಡ್ ಆನ್ ಶೋಲ್ಡರ್ಸ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತಾರಲ್ಲ, ಬೇರೆಯವ್ರು ಕೆಲಸ ಮಾಡಿದ್ರಿಂದ ನಂಗೆ ಈ ಕೆಲಸ ಮಾಡೋಕ್ಕೆ ಆಯಿತು ಅಂತ ಒಂದು ಮನೋಭಾವ ಅವರಲ್ಲಿ ಇತ್ತು. ನನಗೂ ಆ ಅನುಭವ ಇದೆ. ಸೊ ನಮ್ಮ ಮಾಡಿದ ಕೆಲಸಗಳನ್ನು ನಾನು ಯಥೇಚ್ಛವಾಗಿ ಬೆಳೆಸಲಿಕ್ಕೆ ಅನುಮತಿ ಕೊಡ್ತೇನಲ್ಲ, ಎನ್ಕರೇಜ್ ಮಾಡ್ತೇನೆ ಅವರಿಗೆ. ಯಾಕಂದರೆ ಒಬ್ಬರಿಗೆ ಹೀಗೆ ಪೂರಕವಾದ ಮಾತ್ರ ಅದು ವಿಜ್ಞಾನ ಅಥವಾ ಕಲೆ ಬೆಳೆಯುತ್ತೆ ಅನ್ನೋ ಒಂದು ಭಾವನೆ ನಮ್ಮ ತಂದೆಯವರಲ್ಲಿತ್ತು, ಅದನ್ನು ನಾವು ಜಾರಿಗೆ ತಂದಿದ್ದೇವೆ.

0: ಕೇಳ್ತಾ ಇದ್ದೀರಿ ಕಾಮತ್ ಪ್ರಪಂಚ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ಕಾಮತ್ ಪ್ರಪಂಚದ ಬಗ್ಗೆ ಈಗಾಗಲೇ ನಿಮಗೆ ತಿಳಿದಿದೆ. ಕಾಮತ್ ಪಾಟ್ ಪೌರಿ ಇದು ಒಂದು ವಿಕಿಪೀಡಿಯಾ ಮಾದರಿಯ ಅಥವಾ ವಿಕಿಪೀಡಿಯಾ ಬರೋದಕ್ಕಿಂತ ಮುಂಚೆನೆ ಇದ್ದಂತಹ ಒಂದು ಹುಡುಕಾಟದ ಒಂದು ಎಂಜಿನ್, ಸರ್ಚ್ ಎಂಜಿನ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಅತಿ ಹೆಚ್ಚು ನೀವು ಹುಡುಕುವಂಥದ್ದು ಏನು, ಯಾವ ಮಾಹಿತಿಗಳು ನಮಗೆ ಮತ್ತೆ ಮತ್ತೆ ಬೇಕಾಗ್ತವೆ, ಮತ್ತು ನಾವು ಯಾಕೆ ಈ ವೆಬ್ಸೈಟ್ಗೆ ಹೋಗ್ತೀವಿ ಅನ್ನೋದನ್ನು ನೀವು ನಮಗೆ ತಿಳಿಸ್ಬೋದು. ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ ನೀವೆಲ್ಲ ಏನು ಹೇಳಿದ್ದೀರಿ ಅಂತ. 9483091929 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈಗ ಯಾವ ಗೀತೆ ಹಾಕೋಣ ನಮ್ಮ ವಿಕಾಸ್ಗೆ?
1: ನನಗೆ ಕೂಡಗನ ಕೋಳಿ ನುಂಗಿತಾನೆ ಎಲ್ಲರಿಗೂ ಬಹುಶಃ ಪ್ರಿಯವಾದ ಹಾಡು.
0: ಕಾಮತರನ್ನ ಕನ್ನಡ ನುಂಗಿತ್ತ

0: ಕಾಮತ್ ಪ್ರಪಂಚ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಕಾಸ್ ಕಾಮತ್ ಹಾಗೂ ರವಿಕುಮಾರ್ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಅಭಿನವ ಬೆಂಗಳೂರು. ವಿಕಾಸ್, ನಾವು ಕಾಲವನ್ನು ಮೀರಿದ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಲವನ್ನು ಮೀರಿದ ಸಂಗತಿಗಳು ಅಂದರೆ ಅದರಲ್ಲಿ ಪುಸ್ತಕ ಕೂಡ ಬಂದ್ಬಿಡುತ್ತೆ. ಈ ಯಾಕೆಂದರೆ ಪುಸ್ತಕಕ್ಕೆ ಇದು ಪ್ರೇರಣೆ, ಇದಕ್ಕೆ ಪುಸ್ತಕ ಪ್ರೇರಣೆ, ಹೀಗೆ ಒಂದಕ್ಕೊಂದು ಯಾವಾಗಲೂ ತಳಕು ಹಾಕ್ಕೊಂಡಿರೋದು. ರವಿನೂ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಪುಸ್ತಕ ಪ್ರಪಂಚ ಮತ್ತು ಕಾಮತ್ ಪ್ರಪಂಚ, ಈ ಎರಡನ್ನ ನಾವು ಯಾವುದು ಯಾವುದನ್ನ ನುಂಗ್ತು, ಕನ್ನಡಿಗರು ಇದನ್ನ ಹೇಗೆ ನುಂಗಿದ್ರೋ, ಅರಗಿಸಿಕೊಂಡ್ರೋ, ಜೀವನಿಸಿಕೊಂಡ್ರೋ?
1: ನನ್ನ ಒಂದು ಮಾತು ಹೇಳ್ತೇನೆ. ನಾನು ಸ್ವಲ್ಪ ಮುಂಚೆ ಒಂದು ಸುವರ್ಣಾವಕಾಶ ಅಂತ ಹೇಳಿದ್ನಲ್ಲ, ಅದಕ್ಕೂ ಸುವರ್ಣಾವಕಾಶಕ್ಕೂ ಇದಕ್ಕೂ ಒಂದು ಸಂಬಂಧ ಇದೆ. ನಾನು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಒಂದು ಪಾಂಡಿತ್ಯ ಇದು ಸ್ಕಾಲರ್ಲಿ ಮ್ಯಾಗಝಿನ್ಸ್ ಅಂತಾರಲ್ಲ, ಅದನ್ನು ಮಾಡುವ ಸಂಸ್ಥೆಗೆ ನಾನು ಕಾಂಟ್ರಾಕ್ಟ್ ತಗೊಂಡು ಸಾಫ್ಟ್ವೇರ್ ಮಾಡಿಕೊಡ್ತಾ ಇದ್ದೆ. ಹೀಗಾಗಿ ಜಗತ್ತಿನ ಅತ್ಯಂತ ಪಾಂಡಿತ್ಯ ಇರುವ ಕಥಾವಸ್ತುವನ್ನು ಹೀಗೆ ಮಾಡುವುದು ಅಂತ ನನಗೆ ಗೊತ್ತಿತ್ತು. ಅಂದರೆ ಅವರು ದುಡ್ಡು ಕೊಟ್ಟು ನನಗೆ ಮಾಡಿಸಿದ್ರು, ಆದರೆ ಅದೊಂದು ಕಲ್ಪನೆ ನನಗೆ ತುಂಬ ಗಾಢವಾಗಿ ಬೆಳೆದಿತ್ತು ಮತ್ತು ಅದ್ರ ಬಗ್ಗೆ ತುಂಬ ಪ್ರೀತಿತ್ತು. ಅಂದರೆ ಸ್ಕಾಲರ್ಲಿ ಕಂಟೆಂಟ್ ಅಂದರೆ ಏನಂತೇವೆ ನಾವು, ಪಾಂಡಿತ್ಯದ
0: ಪಾಂಡಿತ್ಯ,
1: ಆದರೆ ಅದ್ರ ಜನರಿಗೆ ಎಟಕ್ತಾ ಇರಲಿಲ್ಲ. ಯಾಕಂದರೆ ಅವರು ಯಾರಿಗೆ ದುಡ್ಡು ಕೊಟ್ಟೋರ್ಗೆ ಮಾತ್ರ ಅದು ಸಂಪರ್ಕ ಇತ್ತು. ಅದೊಂದು ಬ್ಯಾಕ್ಗ್ರೌಂಡ್. ಪುಸ್ತಕದ ಬಗ್ಗೆ ಹೇಳುವುದಾದರೆ ನಮ್ಮ ತಂದೆ ತಾಯಿಗಳಿಗಂತೂ ಪುಸ್ತಕ ಅಂದರೆ ವೇದ ವಾಕ್ಯವೇ, ಪುಸ್ತಕ ಬರೆದ್ರೇ ಸಾರ್ಥಕತೆ ಬರೆದನು. ಸೊ ಈ ಬಗ್ಗೆ ನನಗೆ ಅವರ ಬಗ್ಗೆ ನಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ನನಗೆ ಅದನ್ನು ತಲುಪಿಸ್ಲಿಕ್ಕೆ ಒಂದು ಪುಸ್ತಕನೇ ಯಾಕೆ ಬೇಕು, ನಾವು ಆ್ಯಪ್ ಯಾಕೆ ಮಾಡಬಾರ್ದು, ಸಿ ಡಿ ರಾಮ್ ಯಾಕೆ ಮಾಡಬಾರ್ದು, ಆ್ಯಪ್ ಅಥವಾ ವೆಬ್ಸೈಟ್ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಅಭಿಮತವಾಗಿದ್ದರೆ ಅವರಿಗೆ ಪುಸ್ತಕದಲ್ಲಿ ತುಂಬ ಆಳವಾದ ಪ್ರೀತಿ ಮತ್ತು ಗೌರವ ಇತ್ತು. ಸೊ ಈ ವಿಷಯದಲ್ಲಿ ನಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಆದರೆ ನಮ್ಮ ಸುವರ್ಣಾವಕಾಶ ಅಂದರೆ ಪುಸ್ತಕದ ಪ್ರೀತಿ ಮತ್ತು ಆ ಪಾಂಡಿತ್ಯದ ಪ್ರೀತಿ ಒತ್ತು ಬಂದಿದ್ದರಿಂದ ನಮಗೆ ಈ ಒಂದು ವೆಬ್ಸೈಟ್ ಮಾಡಲಿಕ್ಕೆ ಏನು ಸಾಧ್ಯವಾಯಿತು ಅಂತ ನಾನು ನಂಬಿದ್ದೇನೆ.
0: ಪುಸ್ತಕ ಪ್ರಪಂಚ ಆದಾಗ ರವಿ, ಇದು ಹೇಗೆ ಹೇಗಿದೆ ಇವತ್ತು, ಇವಾಗ ಇದೆಯಾ?
2: ನಾವು ಏನಂದ್ರೆ
0: ಇಲ್ಲ ಕೇಳುವರು ಇಲ್ಲ,
2: ಅಲ್ಲ ಈ ಪುಸ್ತಕ ಅನ್ನೋದು ಅದರ ಬೇರೆ ಬೇರೆ ಫಾರಂಗಳ ಮೂಲಕ ಬೆಳೆದಂತ ಇದು. ಅಂದ್ರೆ ಮೊದಲು ದಾಖಲೆಯ ಆಕರವಾಗಿ ಶಾಸನಗಳು ಬಂತು, ಆಮೇಲೆ ಓಲೆಗರಿ ಬಂತು, ಆಮೇಲೆ ಮುದ್ರಣ ಪುಸ್ತಕ ಬಂತು, ಈಗ ಓದೋ ಪುಸ್ತಕಗಳು ಬಂದಿದೆ, ಕೇಳೋ ಪುಸ್ತಕಗಳು ಬರ್ತಾ ಇದೆ. ಈಗೆಲ್ಲವೂ ಕೂಡ ಒಂದು ಸಂಸ್ಕೃತಿಯನ್ನ ಅಥವಾ ಮನುಷ್ಯನ ವಿಕಾಸದ ಬೇರೆ ಬೇರೆ ಹಂತಗಳನ್ನ ಜ್ಞಾನವನ್ನ ಪಸರಿಸುವಂತ ಒಂದು ಇದು. ಆದರೆ ಯಾವ ಕಾಲಘಟ್ಟದಲ್ಲಿ ಯಾವುದು ಮುಖ್ಯವಾಗಿರುತ್ತೆ ಅಥವಾ ಯಾವುದು ಹಿನ್ನೆಲೆಗೆ ಸರಿಯತ್ತೆ ಅಂತ ಹೇಳೋದು ಕಷ್ಟ. ಅದು ನಾವು ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಈ ಬುಕ್ ಅಂತ ಮಾತಾಡ್ತಾ ಇದ್ದರು, ಅಥವಾ ಈ ಪಾರಂಪರಿಕವಾದಂಥ ಪುಸ್ತಕದ ಸಂಸ್ಕೃತಿ ಅಳಿಸಿ ಹೋಗುತ್ತೆ ಅಂತ ಮಾತಾಡ್ತಿದ್ರು. ನನಗೆ ಹಾಗೆ ಯಾವತ್ತೂ ಆಗಲ್ಲ ಅಂತ ಅನಿಸುತ್ತೆ. ಈಗ ಉದಾಹರಣೆಗೆ ಆಧುನಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ರೆ ಪುಸ್ತಕ ಪರಿಚಯ ಬರುತ್ತೆ. ಅಂದರೆ ನಾವು ಯಾವುದೇ ತಂತ್ರಜ್ಞಾನವನ್ನು ನಾವು ಹೊರಗಡೆ ಇಟ್ಟು ನಾವು ಬೆಳೆಸ್ತೀವಿ ಅನ್ನೋದು ಕಷ್ಟ. ಅದು ಒಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಅಥವಾ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಈ ಥರ ಜಾಲತಾಣಗಳನ್ನು ಬಳಸ್ಕೊಳ್ಳೋವಂಥದ್ದು ಒಂದು ಕ್ರಮ ಇದೆ. ಆಧುನಿಕ ತಂತ್ರಜ್ಞಾನ ಮತ್ತು ಪರಂಪರೆ ಎರಡು ಒಟ್ಟಿಗೆ ಹೋದರೆ ಮಾತ್ರವೇ ಅದು ತನ್ನ ಸಾಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ. ಪುಸ್ತಕ ಅನ್ನೋದು ಅಲ್ಲ, ನಾವು ಬಹಳ ಮುಖ್ಯವಾಗಿ ಅನುಸರಿಸಬೇಕಾದಂಥ ಅಥವಾ ತಗೋಬೇಕಾದಂಥ ನಿರ್ಧಾರ ಯಾವುದು ಅಂದರೆ ಯಾವುದು ಎಷ್ಟು ಬೇಕು ಅಂತ. ನಮಗೆ ಪುಸ್ತಕ ಎಷ್ಟು ಪ್ರಮಾಣದಲ್ಲಿ ಬೇಕು, ಆಧುನಿಕ ತಂತ್ರಜ್ಞಾನ ಎಷ್ಟು ಪ್ರಮಾಣದಲ್ಲಿ ಬೇಕು. ಇವತ್ತು ಮೊಬೈಲ್ ಅನ್ನೋದು ಬಂದು ಎಲ್ಲವನ್ನು ನಿಯಂತ್ರಿಸುವಂತಹ ನಮ್ಮ ಮನಸ್ಸನ್ನು ಮತ್ತು ನಮ್ಮ ಆಲೋಚನೆಗಳನ್ನು ಚಿಂತನೆಗಳನ್ನು ಕೂಡ ಅದು ನಿಯಂತ್ರಿಸುವಂತಹ ಒಂದು ಮಟ್ಟಕ್ಕೆ ಅದು ಬಂದು ನಿಂತಿದೆ. ಆದರೆ ನಮ್ಮ ವಿವೇಚನೆಯನ್ನು ಬಳಸಿದ್ರೆ ಮಾತ್ರನೇ ಅದು ಮಾಡೋಕ್ಕೆ ಸಾಧ್ಯ. ಆದರೆ ನನ್ನ ಇದೇನಂತಂದ್ರೆ ಆಯ್ಕೆ ಯಾವಾಗಲೂ ಪುಸ್ತಕವೇ ಆಗಿರುತ್ತೆ. ಯಾಕೆಂದರೆ ನಾವು ಆ ಪರಂಪರೆಯಲ್ಲಿ ಬಂದಿದ್ದರಿಂದ ಹಾಗೆ ನಾವು ಅದನ್ನು ಬಳಸ್ತೀವಿ. ಆದರೆ ತಂತ್ರಜ್ಞಾನವನ್ನು ಬಳಸಿ ಒಂದು ಚಿಪ್ಪಲ್ಲಿ ನಾವು ಸಾವಿರಾರು ಪುಟಗಳ ಸಾಹಿತ್ಯವನ್ನು ಅಥವಾ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಬಳಸುವಂಥ ಒಂದು ಕ್ರಮ ಕೂಡ ಇದರಲ್ಲಿ.
1: ಹೌದು ಸರ್, ಹೌದು. ನಾನಂತೂ ಪುಸ್ತಕ ಪರಂಪರೆಯಲ್ಲೇ ಬೆಳೆದವನು. ನಮ್ಮ ತಂದೆ ತಾಯಿಗಳಿಗೆ ಲೈಬ್ರರಿ ಅಂತ ಇರಲಿಲ್ಲ. ಸೊ ನಮ್ಮ ಮನೆಯಲ್ಲೇ ಒಂದು ದೊಡ್ಡ ಲೈಬ್ರರಿ ಇತ್ತು. ಕೊಡುಗೆ ನಮ್ಮ ತಂದೆಯವರ ನಿಧನದ ನಂತರ ನಮ್ಮ ತಾಯಿಯವರು ಆ ಪುಸ್ತಕಗಳನ್ನು ಒಂದು ಹೊನ್ನಾವರದಲ್ಲಿ ಒಂದು ಗ್ರಂಥಾಲಯ ಕಟ್ಟೋದು ಕಾಮತ್ ಲೈಬ್ರರಿ ಅಂತ ಕೂಡ ಮಾಡಿದ್ದಾರೆ. ಓದುಗರು ಯಾರು ಬರೋದಿಲ್ಲ, ಬಟ್ ಲೈಬ್ರರಿ ಇದೆ, ಅದು ಬೇರೆ ಕಾರ್ಯಗಳಿಗಾಗಿ ಬಳಸಲಾಗುತ್ತೆ.
0: ಒಂದು ಈಗ ಅವರು ಹೇಳಿದ್ರು ಅಂದ್ರೆ ನಾವು ಒಂದರಿಂದ ಒಂದಕ್ಕೆ ಶಿಫ್ಟ್ ಓವರ್ ಆಗ್ತಾ ಇದ್ದಂಗೆ ಬಹಳಷ್ಟು ಬದಲಾವಣೆಗಳನ್ನ ನಾವು ಎಲ್ಲ ಕಡೆ ಕಾಣ್ತೀವಿ ಅಂತ. ಈಗಂತೂ ಅವರು ಈ ಎ ಐ ಅನ್ನುವಂತಹ ಮಾತು, ನೀವು ಎ ಐ ತಜ್ಞರು ನಮ್ಮ ಜೊತೆಗಿದ್ದೀರಿ, ಮತ್ತೆ ನನಗೆ ಪುಸ್ತಕ ಇಷ್ಟ ಅಂತ ಹೇಳ್ತೀರಿ. ಕಾಮತ್ ಪ್ರಪಂಚದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿದೆ ಅಂದರೆ ನಾವೆಲ್ಲ ಅದನ್ನ ಕೂಡ್ತಾ ಇದ್ದೀವಿ, ಕೂಡಿಸ್ತಾ ಇದ್ದೀವಿ ಅಂತ. ಈ AI ಏನೇನೋ ಮಾಡಿಬಿಡುತ್ತೆ, ಅದು ನಮ್ಮನ್ನು ನಿಯಂತ್ರಣಕ್ಕೆ ತಗೊಂಡು ಬಿಡುತ್ತೆ, ಮುಂದೆ ಏನೇನೋ ಆಗುತ್ತೆ ಅನ್ನುವಂತಹ ಒಂದು ಭಯಗಳನ್ನು ನಾವೆಲ್ಲ ಫೀಲ್ಡಲ್ಲೂ ನೋಡ್ತೀವಲ್ಲ, ಇದನ್ನು ನೀವು ಆ್ಯಸ್ AI ತಜ್ಞ ಹೇಗೆ ಅನಲೈಸ್ ಮಾಡ್ತೀರಿ?
1: ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿದ್ದದ್ದು ಅಷ್ಟು ಹೇಳ್ತೇನೆ. ಇದು ಇನ್ನೂ ಬಾಲಿಶ ಸ್ಥಿತಿಯಲ್ಲಿದೆ. ನೀವು ಹೇಳ್ತಾ ಇರೋದು ಆ ಭಯಾನಕ ಪರಿಸ್ಥಿತಿಗಳು ಕೊನೆಗಾಲದ ಹೌದೌದು, ನಾವು ಲಕ್ಕಿ ಅಂತ ಹೇಳಿದ್ವಿ. ಹೌದೌದು, ಮತ್ತೆ ನಾವು ಆಕ್ಚುಲಿ ಬಳಸಬೇಕು ಅಂತ ನನ್ನ ಭಾವನೆ. ಯಾಕಂದ್ರೆ ಈಗಿನ ಕಾಲದ ತಂತ್ರಜ್ಞಾನ ನಾವು ಬಳಸಿಯೇ ನಾವು ನಮ್ಮ ಸಂಸ್ಕೃತಿಯನ್ನು ಮುಂದೆ ತರಬೇಕಾಗಿದೆ. ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು, ಅದಕ್ಕೆ ನನಗೆ ಕನ್ನಡದ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ನಾನು AIಗೆ ಹೇಳಿದೆ, ನಾನು ಭಾಷಣ ಮಾಡಬೇಕಿದ್ದಪ್ಪ, ಈ ಒಂದು ಪಾಯಿಂಟ್ಗಳು ಹಾಕಿ ನಿನ್ನೆ ಭಾಷಣ ಬರೆದುಕೊಡು ಅಂತ ಹೇಳಿದೆ. ಸೊ ಅದು ಚೆನ್ನಾಗಿ ಬರೆದುಕೊಡೋದು, ಅದನ್ನು ತಿದ್ದುಪಡಿ ಮಾಡೋಕ್ಕೆ ತುಂಬ ಸಲ ಆಯಿತು, 10-15 ಸಲ ನಾನು ತಿದ್ದುಪಡಿ ಮಾಡಿದೆ. ಇದು ಒಂದು ಒಳ್ಳೆಯ ಉದಾಹರಣೆ, ನನಗೆ ಮಾಡಲಾಗದ ಕೆಲಸ ಅಥವಾ ನನಗೆ
0: ಸಮಯವನ್ನು
1: ಉಳಿಸಿ ನಾನು ಮಾಡುವ ತಪ್ಪುಗಳನ್ನು ಅದು ತಿದ್ದುಪಡಿ ಮಾಡಿಕೊಡುತ್ತಲ್ಲ, ಅದು ಒಳ್ಳೆಯ ಥರದ ಏನು
0: ಹೇಳ್ದಂಗೆ ವಿವೇಚನೆಯಿಂದ ನಾವು ಅದನ್ನು, ಅದಕ್ಕೆ ನನ್ನ ಬುದ್ಧಿಯನ್ನು ಕೊಡದೆ ನಾನು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಬಹುಶಃ ಆ ತರಹ ನಾವು ಗೆಲ್ಲಬಹುದೇನೋ, ಅಥವಾ ಗೆಲುವು ಸೋಲು ಅನ್ನೋಕ್ಕಿಂತ ಆ ಸಮನ್ವಯ ಸಾಧ್ಯ ಆಗುತ್ತೆ ಅಂತ.
2: ಬಟ್ ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾದೇನು ಅಂತಂದರೆ ಮಾಹಿತಿ ಯಾವುದು, ಜ್ಞಾನ ಯಾವುದು ಅಂತ. ನಾವು ಪ್ರತಿನಿತ್ಯ ಕೇಳ್ತಿರುವಂಥ ವಿಷಯಗಳನ್ನು ಅದನ್ನು ಹೇಗೆ

0: ಮಾನವಾಗಿ ನಾವು ಗ್ರಹಿಸಬೇಕು, ನಮ್ಮ ಅರಿವನ್ನು ವಿಸ್ತರಿಸ್ಕೋಬೇಕು ಅನ್ನೋದಿದೆಯಲ್ಲ, ಬಹಳ ದೊಡ್ಡ ಚಾಲೆಂಜ್ ಅದು.
1: ಮತ್ತೆ ಈ ಕಾಮತ್ ಪ್ರಪಂಚದ ಇಷ್ಟೆಲ್ಲ ನಮ್ಗೆ ಅಮೂಲ ಪ್ರೇರಣೆ ಅಂತ ಒಂದು ಹೇಳ್ತಿದ್ರೆ, ನೀವು ವಿ ಸಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ರಿ, ವಿ ಸಿ ಮತ್ತೆ ನಿಮ್ಮ.
2: ಹೌದು, ಅದೊಂದು ಒಂದು ಘಟನೆ ಹೇಳ್ತೇನೆ. ಯಾಕೆ ಸಾಹಿತ್ಯಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತೆ ಭಾಗವಹಿಸಬೇಕು ಅಂತ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ ನಿಮಗೆ. 54 ಅನ್ಸುತ್ತೆ ಅಂದ್ರೆ ಸುಮಾರು 72 ವರ್ಷಗಳ ಹಿಂದೆ ಕುಮಟಾ ಅಂದ್ರೆ ಚಿಕ್ಕೂರು, ಆಗ ಅಲ್ಲಿ ಒಂದು ಸಾಹಿತ್ಯಿಕ ಸಂಸ್ಕೃತಿಯ ಸಭೆ ನಡೆದಿತ್ತು. ನಮ್ಮಪ್ಪ ಆಗ ಯುವಕ, ಹೊನ್ನಾವರದಿಂದ ಅಲ್ಲಿ ಹೋಗಿದ್ದಾರೆ ಕ್ಯಾಮರಾ ತಕೊಂಡು, ಶಾಲದ ಕ್ಯಾಮರಾ ತಕೊಂಡು ಅವ್ರಿಗೆ ಶಿವರಾಮ್ ಕಾರಂತರದ ಫೋಟೋ ತೆಗೆದಿತ್ತು ಅಂತೆ. ಈ ಫೋಟೋ ಕೂಡ ಇದೆ, ಕಾರಂತರು ತಮ್ಮ ನಶ್ಯದ ಡಬ್ಬಿಯನ್ನು ಹಿಂದೆ ಬೆನ್ನ ಹಿಂದೆ ಅಡಗಿಸಿಟ್ಟು ತೆಗೆದ ಫೋಟೋ ಕೂಡ ಇದೆ. ಆ ಫೋಟೋ ಕೂಡ ತೆಗೆದಾದ್ಮೇಲೆ ವಿ ಸಿ ಅವರು ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು, ಆ ಫೋಟೋ ತೆಗೆದಿದೆ. ಅದಾದ್ಮೇಲೆ ಇದು ಆಗೋಯ್ತು. ಆಮೇಲೆ ಕಾಮತರು ವಿ ಸಿ ಅವರ ಪುಸ್ತಕ ಪಂಪ ಯಾತ್ರೆ ಓದ್ರಂದ್ರೆ, ಆಮೇಲೆ ಅವ್ರಿಗೆ ಅನಿಸ್ದಂತೆ ನಾನು ಒಂದಿನ ಪುಸ್ತಕ ಬರೆದ್ರೆ ಈ ಥರ ಪುಸ್ತಕ ಬರೀಬೇಕು ಅಂತ. ಸೊ ಹೀಗಾಗಿ ಒಂದು ಕಡೆ ಬರ್ಕೊಂಡಿದ್ದಾರೆ ಕಾಮತರು, ಅಚಾನಕ್ ಆಗಿ ಹೇಗೆ ವಿ ಸಿ ತಮ್ಮ ಕಾರ್ಯಕ್ಷೇತ್ರಕ್ಕೆ ಪ್ರೇರಣೆಯಾದ್ರು ಅಂತ ಒಂದು ಇದೆ. ಸೊ ನೀವು ಇನ್ನು ಸಮಯ ಇದ್ರೆ ನಮಗೆ ವಿ ಸಿ ಅವ್ರದ್ದು ಒಂದು ಸಂಗೀತ ಹಾಕಿ. ನನಗೆ ತುಂಬ ಪ್ರಿಯವಾದ ಸಾಂಗ್ ಅದು, ಯಾವ ಜನ್ಮದ ಗೆಣೆಯು ಕಾಣೇನು ಕಂಡ ಕೂಡಲೇ ಒಲಿಸಿತು.

ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳನ್ನು ಕೇಳಿದ್ವಿ, ಜೊತೆಗೆ ಮಾಹಿತಿ ಕಣಜ ಕಾಮತ್ ಪಾಟ್ಪೋರಿ ಬಗ್ಗೆ ನಮಗೆ ಎಷ್ಟೊಂದು ವಿಷಯ ಗೊತ್ತಾಯ್ತು. ಕನ್ನಡಿಗನಾಗಿ ನನಗೆ ಈ ವಿಷಯ ಗೊತ್ತಿರಲಿಲ್ಲವಲ್ಲ. ನಾನು ಏನು ಐ ಆಮ್ ರೀಡಿಂಗ್ ಅಬೌಟ್ ಇಟ್ ನೌ ಅಂಡ್ ಲಿಸ್ನಿಂಗ್ ಟು ದ ಇಂಟರ್ವ್ಯೂ ಅಂಡ್ ಫೀಲಿಂಗ್ ಅಶೇಮ್ಡ್ ಅಬೌಟ್ ಇಟ್ ಅಂತ ಹೇಳ್ತಿದ್ದೀರಿ. ಅಶೇಮ್ಡ್ ಏನಿಲ್ಲ ಆತ್ಮೀಯ ಗೆಳೆಯರೇ, ಅವರು ಯಾರು ಹೆಸರನ್ನು ಹಾಕಿದ್ದಾರೆ. ಇಲ್ಲಿ ಅಶ್ವಿನಿ ಶರ್ಮಾ ಅಂತ ನಾವು ಯಾವುದೇ ಕಾರಣಕ್ಕೂ ಹಾಗೆಲ್ಲ ಅಂದ್ಕೊಳ್ಬೇಕಾಗಿಲ್ಲ. ಈಗಲಾದರೂ ಈಗಿನಿಂದ ನಾವು ನಮ್ಮ ರವಿ ಹೇಳಿದಾಗೆ ಜ್ಞಾನವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಗಬಹುದು. ನಾನು ಹೆಚ್ಚಾಗಿ ದೇವಾಲಯಗಳು ಎಸ್ಪೆಷಲಿ ಹೊಯ್ಸಳ ಚಾಲುಕ್ಯ ಕದಂಬ ಈ ದೇವಾಲಯಗಳ ಮಾಹಿತಿಗಾಗಿ ನಾನು ಕಾಮತ್ ಪಾಟ್ಪೋರಿ ನೋಡ್ತೀನಿ. ಬಹಳ ಬಹಳ ಅಥೆಂಟಿಕ್ ಮಾಹಿತಿ ನನಗೆ ಸಿಗುತ್ತೆ, ತುಂಬ ಖುಷಿಯಾಗುತ್ತೆ. ಧನ್ಯವಾದ, ಈ ಇಂಟರ್ವ್ಯೂ ಕೇಳಿ ನನಗೆ ಖುಷಿಯಾಯಿತು. ಕಾಮತ್ ಕುಟುಂಬಕ್ಕೆ ನಮಸ್ಕಾರ ಅಂತ ಹೇಳಿದ್ದಾರೆ ಕೊಡುಗಿನ ಹೊಸಹಳ್ಳಿ ಸತೀಶ್ ಗೌಡ ಅವರು. ಇನ್ನು ಸುಮಾರು ಜನ ಶ್ರೋತೃಗಳು

0: ಒಂದೇ ಸಾರಲ್ಲಿ ಎಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಕಾಮತ್. ಹಾಗೆ ಆ ಒಂದು ತೃಪ್ತಿಯಿಂದ ಇನ್ನೊಬ್ಬರಿಗೆ ಏನನ್ನಾದರೂ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದ ರವಿಕುಮಾರ್ ಸರ್, ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ಹಾಗೆ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಶ್ರೋತೃಗಳಿಗೂ ಕೂಡ ದಸರೆಯ ಮತ್ತೊಮ್ಮೆ ಶುಭಾಶಯಗಳು. ಆಕಾಶವಾಣಿಗೂ ಕೂಡ ನಾವು ವಿವಿಧ ಭಾರತಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
0: ವಿಶೇಷವಾಗಿ ಅಮೆರಿಕಾದಿಂದ ಇಲ್ಲಿಗೆ ಕನ್ನಡದ ಕೆಲಸಕ್ಕಾಗಿನೇ ಬಂದು ನಮ್ಮ ಜೊತೆ ಸೇರಿ ಇಂಥ ಒಂದು ಕಾರ್ಯಕ್ರಮ ಅಂದ್ರೆ ಇದನ್ನ ನಾನು ತಲುಪಿಸ್ಬೇಕು, ಇನ್ನೂ ಹೆಚ್ಚು ತಲುಪಿಸ್ಬೇಕು ಅನ್ನೋ ಉತ್ಸಾಹ ನಮ್ಮ ವಿಕಾಸ್ಗೆ. ವಿಕಾಸ ಎಲ್ಲರಲ್ಲೂ ಆಗಲಿ, ವಿಕಾಸವೇ ನಮ್ಮ ಮೂಲ ಮಂತ್ರವಾಗಲಿ ಅಂತ ಹೇಳಿ
1: ಕನ್ನಡದ
0: ಹೌದು ಕನ್ನಡದ ವಿಕಾಸವೂ ಆಗಲಿ ಅಂತ ವಿಕಾಸ್ಗೆ ಧನ್ಯವಾದ. ಥ್ಯಾಂಕ್ ಯು ವಿಕಾಸ್,
2: ತುಂಬಾ ಸಂತೋಷ. ಧನ್ಯವಾದಗಳು ಶಿಲ್ಲಾ ಶ್ರೋತೃಗಳು, ದಸರಾದ ಶುಭಾಶಯಗಳು.

ಕಾಮತ್ ಪ್ರಪಂಚ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನವರಾತ್ರಿ ಸಂದರ್ಭದ ಈ ವಿಶೇಷ ಸಂದರ್ಶನದಲ್ಲಿ ಪಾಲ್ಗೊಂಡವರು ವಿಕಾಸ್ ಕಾಮತ್ ಹಾಗೂ ರವಿಕುಮಾರ್.

ಈ ಕಾರ್ಯಕ್ರಮದ ಪ್ರಾಯೋಜಕರು ಅಭಿನವ ಬೆಂಗಳೂರು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಸಮಯ 6:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾಗಿಯಾಗಿದ್ದಂತಹ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವರಾದಂತಹ ರಕ್ಷಾ ಖಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅಮೆರಿಕದ ಇಲಿಯಾನ್ಸ್ನ ಅರೋರಾ ಪ್ರದೇಶದಲ್ಲಿರುವಂತಹ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿ ಸಾಧಿಸಲು ಯುವಜನರು ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಿರಂತರವಾಗಿ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಖಾಸಗಿ ಕಾಲೇಜಿನ ಶತಮಾನೋತ್ಸವ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಮತ್ತು ಗ್ರೀಸ್ ನಡುವಿನ ರಕ್ಷಣಾ ಸಹಕಾರದ ಕುರಿತ ಜಂಟಿ ಕಾರ್ಯಕಾರಿ ಸಮಿತಿಯ 2ನೇ ಸಭೆ ಇಂದು ಗ್ರೀಸ್ನಲ್ಲಿ ನಡೆಯಿತು. ಭಾರತದ ರಾಯಭಾರಿ ಮೇಚಲ್ ಸ್ಪಿನ್ನೆಲಿಸ್ ಮತ್ತು ರಕ್ಷಣಾ ಸಹಕಾರದ ಜಂಟಿ ಕಾರ್ಯದರ್ಶಿ ಡಾ ಅಮಿತ್ ತೈಲಂಗ್ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಸುತ್ತಿರುವಂತಹ ಎತ್ತಿನಹೊಳೆ ಯೋಜನೆ ಕಾಮಗಾರಿ ವೀಕ್ಷಣೆಯನ್ನು ನಡೆಸಿತು. ವಾಸ್ತವಾಂಶ ಏನು, ಯಾವ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿ ವರದಿ ಸಲ್ಲಿಸಲಾಗುವುದು ಎಂದು ಸಮಿತಿ ಸದಸ್ಯ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮೈಸೂರಿನ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕಂಬಳಕೂಟವನ್ನು ಇದೇ 18 ಮತ್ತು 19 ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕಂಬಳ ಉಪಸಮಿತಿಯು ಕರೆ ಪರಿಶೀಲನೆ ನಡೆಸಲು ಕೆಸರಿನ ಟ್ರ್ಯಾಕ್ನಲ್ಲಿ 2 ಕೋಣಗಳನ್ನು ಓಡಿಸುವ ಮೂಲಕ ಟ್ರಯಲ್ ರನ್ ಅನ್ನು ನಡೆಸಿತು. ಪುತ್ತೂರು ಶಾಸಕ ಅಶೋಕ್ ರೈ ಈ ಓಟಕ್ಕೆ ಚಾಲನೆಯನ್ನು ನೀಡಿದರು. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದಂತಹ 23 ವರ್ಷದ ಒಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರೆ ಅವರು ಗ್ರೀಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

0: ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ತೃತೀಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಸಮಯ 6:07. ನವರಾತ್ರಿ ಸಂದರ್ಭದ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ದೇವಿ ಪರಾಶಕ್ತಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಭೈರವಿ ಮಹಾವಿದ್ಯೆಯ ಕುರಿತು ಅರಿತುಕೊಳ್ಳೋಣ.

ಸತೀದೇವಿ ಶಿವನಿಗೆ ತೋರಿದ ದಶವಿಧ ರೂಪಗಳೇ ದಶಮಹಾವಿದ್ಯೆಗಳಾಗಿ ಪರಿಗಣಿಸಲ್ಪಟ್ಟಿವೆ. ಸ್ತ್ರೀ ರೂಪದ ದೇವತಾ ಸಾಧನಾ ಮಾರ್ಗವನ್ನು ವಿದ್ಯಾ ಎಂದು ಹೇಳುವುದು ರೂಢಿ. ಹೀಗಾಗಿಯೇ ಸ್ತ್ರೀ ರೂಪದಲ್ಲಿಯೇ ಇರುವ ಹತ್ತೂ ದೇವತೆಗಳ ಸಾಧನೆಯನ್ನು ದಶಮಹಾವಿದ್ಯಾ ಎಂದೇ ಕರೆಯುತ್ತಾರೆ. ಮಹಾ ಎನ್ನುವುದು ಇಲ್ಲಿ ವಿಶೇಷಣ. ಉಳಿದ ಸಾಧನಾ ಮಾರ್ಗಗಳಿಗಿಂತ ಶ್ರೇಷ್ಠತರವಾದದ್ದು ಎನ್ನುವ ಭಾವನೆ. ರೂಪ ಹತ್ತಾದರೂ ಚೈತನ್ಯ ಒಂದೇ. ಮನೆಯಲ್ಲಿ ತಾಯಿ ಒಬ್ಬಳೇ ಆದರೂ ಆಕೆ ಮಾಡುವ ಕೆಲಸಗಳು ಹತ್ತಾರು. ಪ್ರತಿ ಕಾರ್ಯಕ್ಕೂ ಆಕೆಯ ಪಾತ್ರ, ಮನಸ್ಥಿತಿ, ನಿಲುವು, ಕ್ಷಮತೆ, ಸಾಧ್ಯತೆಗಳು ಬೇರೆ ಬೇರೆಯಾಗಿರುತ್ತವೆ. ಮನೆಯಲ್ಲಿನ ತಾಯಿ ತನ್ನ ಮಕ್ಕಳಿಗೆ ತಾಯಿಯಷ್ಟೇ ಆಗಿರದೆ ತನ್ನ ಗಂಡನ ಹೆಂಡತಿ, ತನ್ನ ಒಡಹುಟ್ಟಿದವರ ಸಹೋದರಿ, ತನ್ನ ತಂದೆ ತಾಯಿಯರ ಮಗಳು, ತನ್ನ ಅತ್ತೆ ಮಾವಂದಿರ ಸೊಸೆ, ತನ್ನ ನೆರೆಹೊರೆಯವರ ಗೆಳತಿ, ತನ್ನ ಕೈಕೆಳಗೆ ಕಾರ್ಯನಿರ್ವಹಿಸುವ ಸಹಾಯಕರ ಒಡತಿ, ತನ್ನ ಮಕ್ಕಳಿಗೆ ಪಾಠ ಮಾಡುವಾಗ ಗುರು, ರೋಗಿಯ ಆರೈಕೆ ಮಾಡುವಾಗ ವೈದ್ಯೆ, ಹೀಗೆ ಪ್ರತಿದಿನ ಹಲವು ರೂಪಗಳಲ್ಲಿ ಪ್ರಕಟವಾಗುವ ತಾಯಿಯ ಆಂತರಿಕ ಚೈತನ್ಯ ದಶಮಹಾವಿದ್ಯಾ ಸ್ವರೂಪವೇ ಅಲ್ಲವೇ? ಹೀಗಾಗಿಯೇ ಈ ಹತ್ತೂ ರೂಪಗಳಲ್ಲಿ ಯಾವುದೊಂದನ್ನು ಭಾವಿಸಿ ಸಾಧನೆ ಮಾಡಿದರೂ ಆ ಪರಾಶಕ್ತಿಯ ಅನುಗ್ರಹ ದೊರೆಯುವುದು ಖಚಿತ ಎನ್ನುವುದು ಹಿರಿಯರ ಮಾತು.

ಕಾಶಿಯ ಗಲ್ಲಿಗಳಲ್ಲಿ ಸ್ಮಶಾನದ ನಿಶಬ್ದದಲ್ಲಿ ಮೊಳಗುವ ಒಂದು ಹೆಸರು ಭೈರವಿ. ಭಯವನ್ನೇ ಸೃಷ್ಟಿಸುವ, ಆದರೆ ಭಕ್ತರ ಸಕಲ ಭಯಗಳನ್ನೂ ಹೋಗಲಾಡಿಸುವ ಈ ವಿಚಿತ್ರ ವಿರೋಧಾಭಾಸದ ಶಕ್ತಿಯೇ ದಶ ಮಹಾವಿದ್ಯೆಗಳ ಐದನೇ ಸ್ವರೂಪ. ಶಿವನ ಉಗ್ರ ರೂಪ ಭೈರವನಿಗೆ ಸಂಗಾತಿಯಾದ ಈಕೆ ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆ ಉಗ್ರ ಸ್ವರೂಪಿಣಿಯ ಕಥೆಯನ್ನು ಕೇಳೋಣ.

ಭೈರವ ಎಂಬ ಪದ ಬಂದಿದ್ದು ಭೀರು ಅಂದರೆ ಭಯ ಎನ್ನುವ ಮೂಲದಿಂದ. ಭಯವನ್ನು ಸೃಷ್ಟಿಸುವ ಅಥವಾ ಭಯದಿಂದ ರಕ್ಷಿಸುವ ಶಕ್ತಿ ಎಂಬ ಎರಡೂ ಅರ್ಥಗಳು ಇದಕ್ಕಿವೆ. ಭೈರವಿ ದೇವಿ ಕೆಂಪು ಬಣ್ಣದ, ಪ್ರಜ್ವಲಿಸುವ ಸೂರ್ಯನಂತೆ ತೇಜಸ್ವಿಯಾದ, ರುಂಡಮಾಲೆ ಧರಿಸಿದ ಉಗ್ರರೂಪ. ಇವಳ ಆರಾಧನೆ ಪ್ರಮುಖವಾಗಿ ಕಾಶಿಯಲ್ಲಿ ಪ್ರಚಲಿತ. ಅಲ್ಲಿ ಕಾಲಭೈರವನ ಸಂಗಡ ಈಕೆ ನಗರದ ಕಾವಲುಗಾರ್ತಿಯಾಗಿ ಪೂಜಿಸಲ್ಪಡುತ್ತಾಳೆ. ಭೈರವಿ ತತ್ವ ಎಂದರೆ ಮೃತ್ಯುವನ್ನೂ ಮೀರಿದ ಸ್ಥಿತಿ, ದೇಹದ ಅಳಿವಿನ ಭಯದಿಂದ ಸಂಪೂರ್ಣ ಮುಕ್ತವಾದ ಪ್ರಜ್ಞೆಯ ಸ್ಥಿತಿ. ತಂತ್ರಶಾಸ್ತ್ರದಲ್ಲಿ ಈಕೆಯನ್ನು ಆಂತರಿಕ ಕುಂಡಲಿನಿ ಶಕ್ತಿಯ ಪ್ರಚಂಡ ಜಾಗೃತ ಸ್ಥಿತಿಗೆ ಹೋಲಿಸಲಾಗುತ್ತದೆ. ಸಾಧಕನ ಒಳಗಿನ ಎಲ್ಲ ಜಡತ್ವ, ಆಲಸ್ಯ, ಭಯಗಳನ್ನು ಸುಟ್ಟು ಹಾಕುವ ಅಗ್ನಿಸ್ವರೂಪ ಶಕ್ತಿ ಈ

ಶಿವಪುರಾಣದ ಪ್ರಕಾರ ಬ್ರಹ್ಮದೇವರ 5ನೇ ತಲೆ ಅಹಂಕಾರದಿಂದ ಶಿವನನ್ನೇ ಅವಮಾನಿಸಿದಾಗ ಶಿವನ ಕೋಪದಿಂದ ಉದ್ಭವಿಸಿದ ಕಾಲಭೈರವ ಆ ತಲೆಯನ್ನು ಕತ್ತರಿಸಿದ. ಆಗ ಒದಗಿದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲು ಕಾಲಭೈರವ ಕಾಶಿಗೆ ಬಂದು ನೆಲೆಸಿದ ಎನ್ನುವ ಕಥೆ ಪ್ರಚಲಿತವಿದೆ. ಈ ಕಾಲಭೈರವನ ಶಕ್ತಿ ಸ್ವರೂಪವಾಗಿಯೇ ಭೈರವೀ ದೇವಿಯನ್ನು ಪೂಜಿಸಲಾಗುತ್ತದೆ. ಇನ್ನೊಂದು ಪ್ರಸಂಗದಲ್ಲಿ ದಕ್ಷಯಜ್ಞವನ್ನು ಧ್ವಂಸಗೊಳಿಸಲು ಶಿವನ ಜಟೆಯಿಂದ ಉದ್ಭವಿಸಿದ ವೀರಭದ್ರನಿಗೆ ಸಹಾಯಕಳಾಗಿ ಬಂದವಳೆ ಭದ್ರಕಾಳಿ ಅಥವಾ ಭೈರವಿ ಎಂದು ಪುರಾಣಗಳು ಹೇಳುತ್ತವೆ. ತ್ರಿಪುರ ಭೈರವಿ ಎನ್ನುವ ರೂಪದಲ್ಲಿ ಈಕೆ ಸೃಷ್ಟಿ, ಸ್ಥಿತಿ, ಲಯ ಎನ್ನುವ ಮೂರೂ ಶಕ್ತಿಗಳ ಸಂಗಮ ಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ರುದ್ರದೇವರ ಉಗ್ರ ಸ್ವರೂಪದ ಸ್ತುತಿ ಯಜುರ್ವೇದದ ಪ್ರಸಿದ್ಧ ರುದ್ರಂ ಅಥವಾ ಶತರುದ್ರಿಯದಲ್ಲಿ ಕಾಣಸಿಗುತ್ತದೆ. ಅಲ್ಲಿ ರುದ್ರನನ್ನು ಭಯಂಕರ ಮತ್ತು ಕಲ್ಯಾಣಕಾರಿ ಎಂಬ ಎರಡೂ ಸ್ವರೂಪಗಳಲ್ಲಿ ಸ್ತುತಿಸಲಾಗುತ್ತದೆ. ಇದೇ ಭೈರವ ಭೈರವಿ ತತ್ವದ ವೈದಿಕ ಮೂಲ. ನಮಃ ಘೋರಾಣಾಂಚ ಎಂಬ ರುದ್ರಂನ ಸಾಲು ಉಗ್ರಶಕ್ತಿಗಳಿಗೂ ನಮಸ್ಕರಿಸುವ ವೈದಿಕ ಸಂಪ್ರದಾಯದ ಸಮಗ್ರ ದೃಷ್ಟಿಕೋನವನ್ನು ತೋರಿಸುತ್ತದೆ. ಶುಭ ಮತ್ತು ಅಶುಭ, ಸೌಮ್ಯ ಮತ್ತು ಉಗ್ರ ಎಲ್ಲವೂ ಒಂದೇ ಪರಮ ಚೈತನ್ಯದ ಅಭಿವ್ಯಕ್ತಿ ಎಂಬ ಸತ್ಯ ಇದು.

ಭೈರವಿಯ 9 ರೂಪಗಳಿವೆ. ಇವುಗಳಲ್ಲಿ ತ್ರಿಪುರ ಭೈರವಿ, ಚೈತನ್ಯ ಭೈರವಿ, ಕಾಳಭೈರವಿ ಮೊದಲಾದವು ಪ್ರಮುಖ. ಪ್ರತಿರೂಪವೂ ಜೀವನದ ಒಂದೊಂದು ಆಯಾಮದ ಶಕ್ತಿ, ಜ್ಞಾನ, ಕಾಲ, ಪ್ರಚಂಡತೆಯನ್ನು ಪ್ರತಿನಿಧಿಸುತ್ತದೆ ಎಂದು ತಂತ್ರಗ್ರಂಥಗಳು ವಿವರಿಸುತ್ತವೆ.

ಪ್ರಿಯ ಕೇಳುಗರೆ, ನಮ್ಮೊಳಗೆ ಒಂದು ಸುಪ್ತ ಶಕ್ತಿ ಇದೆ ಎನ್ನುವುದನ್ನು ನಾವು ಆಗಾಗ ಮರೆತು ಬಿಡುತ್ತೇವೆ. ಜೀವನದ ಕಠಿಣ ಸಂದರ್ಭಗಳಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದಾಗ, ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ, ಆರೋಗ್ಯದ ಸವಾಲನ್ನು ಎದುರಿಸಬೇಕಾದಾಗ ನಾವು ಆಗಾಗ ದುರ್ಬಲರಾಗಿ ಬಿಡುತ್ತೇವೆ. ಭೈರವಿ ತತ್ವ ನಮಗೆ ನೆನಪಿಸುವುದೇ ಈ ಸತ್ಯವನ್ನು. ನಮ್ಮೊಳಗೆ ಪ್ರಚಂಡ ಶಕ್ತಿಯ ಸೆಲೆ ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಜಾಗೃತಗೊಳಿಸುವ ಕಲೆ ನಮಗೆ ಬೇಕಷ್ಟೆ. ಮೃದುತ್ವ ಮಾತ್ರ ಸಾಲದು. ಅಗತ್ಯ ಬಿದ್ದಾಗ ಕಠಿಣವಾಗುವ, ಸ್ಪಷ್ಟವಾಗಿ ಇಲ್ಲ ಎನ್ನುವ, ತನ್ನ ಮತ್ತು ತನ್ನವರ ಹಕ್ಕುಗಳಿಗಾಗಿ ನಿಲ್ಲುವ ಗುಣವೂ ಬೇಕು ಎನ್ನುವ ಸಂದೇಶ ಈ ಭೈರವಿ ತತ್ವದಲ್ಲಿದೆ.

ವಿಶೇಷವಾಗಿ ಮಹಿಳೆಯರಿಗೆ ಭೈರವಿ ತತ್ವ ಆತ್ಮವಿಶ್ವಾಸದ ಆತ್ಮರಕ್ಷಣೆಯ ಸಂದೇಶ ನೀಡುತ್ತದೆ. ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ಎದುರಾಗುವ ಅಗೌರವ, ಅನ್ಯಾಯಗಳ ವಿರುದ್ಧ ಶಾಂತಿಯುತವಾಗಿ ಆದರೆ ದೃಢವಾಗಿ ಧ್ವನಿ ಎತ್ತುವ ಸಾಮರ್ಥ್ಯ ಮತ್ತು ಅಗತ್ಯವಿದ್ದಾಗ ತಮ್ಮ ಸುರಕ್ಷತೆಗಾಗಿ ಎಚ್ಚರಿಕೆ ವಹಿಸುವ ಜಾಗೃತಿ, ಇವೆಲ್ಲವೂ ಭೈರವಿ ತತ್ವದ ಪ್ರಾಯೋಗಿಕ ಅನ್ವಯಗಳು. ಆರೋಗ್ಯದ ವಿಚಾರದಲ್ಲಿಯೂ ಇದೇ ಅನ್ವಯಿಸುತ್ತದೆ. ಕಠಿಣ ಚಿಕಿತ್ಸೆ, ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುವ ಆಂತರಿಕ ಬಲವನ್ನು ಈ ದೇವಿ ಭೈರವಿ ನೀಡುತ್ತಾಳೆ. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಸಮರ್ಥಳು, ನಾನು ಶಕ್ತಳು ಎಂಬ ಸ್ವಸಮ್ಮೋಹನ ವಾಕ್ಯದೊಂದಿಗೆ ದಿನ ಆರಂಭಿಸುವುದು ಒಂದು ಬಗೆಯ ಭೈರವಿ ಆರಾಧನೆಯೇ ಎನ್ನಬೇಕು.

0: ಕೇಳುಗರೆ, ಮುಂದಿನ ಕಂತಿನಲ್ಲಿ ತ್ಯಾಗದ ಪರಾಕಾಷ್ಠೆಯಾದ ಛಿನ್ನಮಸ್ತಾ ದೇವಿಯ ಗಹನವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೆ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ.

0: ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 6:37. ಇನ್ನೀಗ ಗಾನ ಬಜಾನಾ. ಹೌದು, ಇವತ್ತಿನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಮನುಷ್ಯ ಅವಶ್ಯಕತೆಗಳ ಮೇಲೆ ಹೇಗೆ ನಿಂತಿದ್ದಾನೆ, ಜಗತ್ತು ಹೇಗೆ ಅವಶ್ಯಕತೆಗಳ ಮೇಲೆ ನಿಂತಿದೆ ಅನ್ನೋ ವಿಷಯದ ಕುರಿತು ಮಾತಾಡ್ತಾ ಸಾಗೋಣ. ಅದಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ರಾಮ್ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬನ್ನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಇದೇ 24ರಿಂದ 27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಇಂದು ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತಂತೆ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅನುಮತಿ ಅರ್ಜಿ ಸಲ್ಲಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದ್ದು, ಒಟ್ಟು 226 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಮುಂದಿನ 1-2 ದಿನಗಳಲ್ಲಿ ಮನವಿ ಪತ್ರ ಪೂರ್ಣಗೊಳ್ಳಲಿದ್ದು, ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರದಿಂದ ಉಂಟಾಗಿರುವ ನಷ್ಟ ಈಗಾಗಲೇ ಸುಮಾರು 46,000 ಕೋಟಿಯಷ್ಟು ಇದೆ ಎಂದು ಅಂದಾಜು ಮಾಡಲಾಗಿದೆ. ಅಂತಿಮ ಲೆಕ್ಕಾಚಾರದಲ್ಲಿ ನಷ್ಟದ ಪ್ರಮಾಣ 60,000 ಕೋಟಿಯಿಂದ 70,000 ಕೋಟಿಯವರೆಗೆ ತಲುಪಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ರಿಂಗ್ ರೋಡ್ ಶೋಭಾ ಕೊಲೆ ಪ್ರಕರಣದ ಅಪರಾಧಿಗಳ ಕ್ಷಮಾದಾನ ಅರ್ಜಿಯನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ತಿರಸ್ಕರಿಸಿದೆ. ಭಾವಿ

0: ಈ ಗಿರೀಶ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಶುಭಾ ಹಾಗೂ ಡಿ ಅರುಣ್ ವರ್ಮಾ ಕ್ಷಮಾದಾನ ಕೋರಿ ರಾಜ್ಯಪಾಲರ ಮುಂದೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಷಮಾದಾನ ಮನವಿಯನ್ನು ತಿರಸ್ಕರಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಗೆ ನಾಳೆ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ಸೇರ್ಪಡೆಯಾಗಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಎಲ್ಎನ್ಟಿ ಸಂಸ್ಥೆ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿರುವ 4 ಬಹು ಉದ್ದೇಶಿತ ನೌಕೆಗಳ ಪೈಕಿ ಇದು ಮೊದಲನೆಯದಾಗಿದೆ. ಈ ನೌಕೆಯನ್ನು ಮುಖ್ಯವಾಗಿ ಸಮುದ್ರ ಗಸ್ತು ಮತ್ತು ಕರಾವಳಿ ನಿಗಾ ಕಾರ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ ಹೊಂದಿರುವ ಸಮರ್ಥಕ್ 3,750 ಟನ್ಗಿಂತ ಹೆಚ್ಚಿನ ಸ್ಥಳಾಂತರ ಸಾಮರ್ಥ್ಯ ಹೊಂದಿದೆ. ಗರಿಷ್ಠ 15 ನಾಟ್ಸ್ ವೇಗದಲ್ಲಿ ಸಂಚರಿಸಬಲ್ಲ ಈ ನೌಕೆ ಶೇಕಡ 75ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶಗಳನ್ನು ಒಳಗೊಂಡಿದೆ. ಭವಿಷ್ಯದಲ್ಲಿ ನೌಕಾಪಡೆ ಬಳಸಲಿರುವ ಶಸ್ತಾಸ್ತ್ರಗಳು, ರೆಡಾರ್ಗಳು, ಸಂವೇದಕಗಳು ಮತ್ತು ಇತರ ತಂತ್ರಜ್ಞಾನಗಳನ್ನು ಸಮುದ್ರದಲ್ಲೇ ಪರೀಕ್ಷಿಸಲು ಇದು ಪ್ರಮುಖ ವೇದಿಕೆಯಾಗಲಿದೆ. ಕಾರವಾರದ ನೌಕಾನೆಲೆಗೆ ಉಪರಾಷ್ಟಪತಿ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾರವಾಡದಿಂದ ಮಾಜಾಳಿಯವರೆಗೆ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ನಿರ್ವಹಣೆ ಹಾಗೂ ವಿಶ್ವ ಪಾರಂಪರಿಕ ತಾಣದ ಮಾರ್ಗಸೂಚಿಗಳ ಪಾಲನೆ ಕುರಿತು ಪರಿಶೀಲಿಸಲು ಯುನೆಸ್ಕೋ ತಜ್ಞರ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುನೆಸ್ಕೋ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದ್ದು, ಇದೇ 27ರವರೆಗೆ ಹಂಪಿ ಹಾಗೂ ಸುತ್ತಮುತ್ತಲಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಂತಾರಾಷ್ಟೀಯ ಪಾರಂಪರಿಕ ತಜ್ಞರಾದ ಕೀನ್ಯಾದ ಜಾರ್ಜ್ ಅಬುಂಗ್, ಜಪಾನ್ನ ಇಚಿಡಾ ಶಿಮೋಡ ಹಾಗೂ ವಿಶ್ವ ಪಾರಂಪರಿಕ ತಾಣ ಹೆಚ್ಚುವರಿ ಮಹಾನಿರ್ದೇಶಕಿ ಜಾನ್ವಿ ಶರ್ಮಾ ಅವರನ್ನು ಒಳಗೊಂಡ ತಂಡವು ಹಂಪಿಯ ಐತಿಹಾಸಿಕ ಸ್ಮಾರಕಗಳು, ದೇವಾಲಯಗಳು ಹಾಗೂ ಪ್ರಾಚೀನ ಅವಶೇಷಗಳ ಸಂರಕ್ಷಣೆಯ ಸ್ಥಿತಿಗತಿಗಳನ್ನು ಅವಲೋಕಿಸಲಿದೆ. ವಿಜಯನಗರ ಸಾಮ್ರಾಜ್ಯದ ಭವ್ಯ ಇತಿಹಾಸ, ವಾಸ್ತುಶಿಲ್ಪದ ವೈಭವ ಹಾಗೂ ಅಪಾರ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಹಂಪಿಯ ಸಂರಕ್ಷಣೆಯ ದೃಷ್ಟಿಯಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್, PMJAY ಕುರಿತ ಒಂದು ವರದಿ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಫಲಾನುಭವಿ ಎಸ್ ಸತೀಶ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಯೋಜನೆಯು ದೇಶದ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ತಿಳಿಸಿದ್ದಾರೆ.
4: ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಆಯುಷ್ಮಾನ್ ಯೋಜನೆ ಜನತೆಗೆ ತುಂಬಾ ಸೇವೆಗಳನ್ನು ಒದಗಿಸ್ತಾ ಇದೆ. ಇವತ್ತು 5 ಲಕ್ಷದವರೆಗೂ ಕೂಡ ಆಪರೇಷನ್ ಆದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಕೇಂದ್ರ ಸರ್ಕಾರ ಅದನ್ನ ಯಾವುದೇ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಷನ್ ಆದ್ರೂ ಕೂಡ ಅದನ್ನ ಬರೆಸುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಬಹಳ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಸಫಲಕಾರಿಯಾಗಿ ನಡೀತಾ ಇದೆ. ಅದರ ಬಗ್ಗೆ ಸಾರ್ವಜನಿಕರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನ ಈ ಒಂದು ಯೋಜನೆ ಪಡೆಯೋದ್ರಿಂದ ತುಂಬಾ ಅನುಕೂಲಗಳನ್ನು ನಾವು ಪಡೆಯಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಈ ಬಾರಿಯ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕಂಬಳ ಆಯೋಜಿಸಲಾಗಿದೆ. ಇದೇ 18 ಮತ್ತು 19 ನಡೆಯಲಿರುವ ಈ ಜಾನಪದ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಕಂಬಳ ಉಪಸಮಿತಿಯು ಇಂದು ಕೆಸರಿನ ಟ್ರ್ಯಾಕ್ನಲ್ಲಿ 2 ಜೊತೆ ಕೋಣಗಳನ್ನು ಓಡಿಸುವ ಮೂಲಕ ಪ್ರಾಯೋಗಿಕ ಓಟ ನಡೆಸಿತು. ಪುತ್ತೂರು ಶಾಸಕ ಅಶೋಕ್ ರೈ ಈ ಓಟಕ್ಕೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ರೈ, ಕಂಬಳಕೂಟದಲ್ಲಿ ಭಾಗವಹಿಸಲು ಈಗಾಗಲೇ 150ಕ್ಕೂ ಹೆಚ್ಚು ಜೊತೆ ಆಯ್ದ ಕೋಣಗಳನ್ನು ಆಯ್ಕೆ ಮಾಡಲಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶನಿವಾರ ಬೆಳಗ್ಗೆ ಕೋಣಗಳ ಪ್ರಯಾಣ ಆರಂಭವಾಗಲಿದ್ದು, ಕುಶಾಲನಗರದ ಮೂಲಕ ಮೈಸೂರು ತಲುಪಲಿವೆ. ಪ್ರಥಮ ಬಹುಮಾನವಾಗಿ 16 ಗ್ರಾಂ ಚಿನ್ನ ಹಾಗೂ ದ್ವಿತೀಯ ಬಹುಮಾನವಾಗಿ 8 ಗ್ರಾಂ ಚಿನ್ನವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಆಗಮಿಸಿ ಕಂಬಳವನ್ನು ಉಚಿತವಾಗಿ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ನಟ ಡಾ ವಿ ರವಿಚಂದ್ರನ್ ಇಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣದ ಬನ್ನಿ ಮಂಟಪದ ಬಳಿ 250 ಕೆಜಿ ತೂಕದ ಮರದ ಅಂಬಾರಿಯಲ್ಲಿ ಇದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಿದರು. ನಾಡದೇವತೆಯನ್ನು ಹೊತ್ತ ಧನಂಜಯ ಆನೆ ರಾಜಗಾಂಭೀರ್ಯದಲ್ಲಿ ಬನ್ನಿ ಮಂಟಪದಿಂದ ರಂಗನಾಥ ದೇಗುಲದವರೆಗೆ ಸಾಗಿತು. ಧನಂಜಯನಿಗೆ ಆನೆಗಳಾದ ಲಕ್ಷ್ಮಿ ಮತ್ತು ರೂಪ ಸಾಥ್ ನೀಡಿದವು. 60ಕ್ಕೂ ಹೆಚ್ಚು ಕಲಾ ತಂಡಗಳು, 10ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಇಂದು ರಾಜ್ಯದಿಂದ ನಿರ್ಗಮಿಸಿದ್ದು, ದಕ್ಷಿಣ ಒಳನಾಡು, ಕರ್ನಾಟಕದಲ್ಲಿ ಈಶಾನ್ಯ ಮುಂಗಾರು ಮಳೆಯ ಚಟುವಟಿಕೆ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಜಿಲ್ಲೆಗಳಾದ ರಾಯಚೂರು, ಗದಗ, ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಬಿರುಗಾಳಿ ಸಹಿತ ಮಳೆಯಾಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಮತ್ತು ಇದೇ 24ರಿಂದ 27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವೀಗ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದಲ್ಲಿದ್ದೀವಿ. ನಾನು ನಿಮಗೆ ಈಗಾಗಲೇ ಹೇಳಿದ್ದೆ, ಅವಶ್ಯಕತೆಗಳ ಮೇಲೆ ನಿಂತಿರುವಂತಹ ಜಗತ್ತು ಅನ್ನೋ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಅಂತ. ಹೌದಲ್ವಾ, ಅವಶ್ಯಕತೆ ಇದ್ರೇ ನಮಗೆ ಎಲ್ಲವೂ ಸಾಧ್ಯ ಆಗೋದು. ಅದಕ್ಕೆ ಒಂದು ಕ್ವಾಟ್ ಇದೆ, ಅಂದರೆ ಒಂದು ಅದು ಆ ಕುರಿತಾಗಿ ಒಂದು ವಿಶಿಷ್ಟ ಬರಹ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಬಾರ, ಆಸ್ತಿ ಭಾಗವಾದ ಮೇಲೆ ಹೆತ್ತವರಾಗಿ ಬಾರ, ಗಂಡ ತೊರೆದ ಹೆಣ್ಣು ತವರಿಗೆ ಬಾರ, ಮೋಹ ಕಳೆದ ಮೇಲೆ ಸಂಸಾರ ಬಾರ, ಒಟ್ಟಾರೆಯಾಗಿ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಬಾರ ಬಾರ. ಹೌದು, ಅವಶ್ಯಕತೆ ಇರೋವರೆಗೂ ಎಲ್ಲವೂ ಚೆನ್ನಾಗಿರುತ್ತೆ, ಅವಶ್ಯಕತೆ ಮುಗಿದ ನಂತರ ಯಾವುದೂ ಸಹ ನಮಗೆ ಕಾಣೋದೇ ಇಲ್ಲ. ಆತ್ಮೀಯ ಕೇಳಿದ್ರೆ, ನಾವೆಲ್ಲ ಬೆಳಗ್ಗೆ ಕಣ್ಣು ಬಿಟ್ಟಾಗಿನಿಂದ ರಾತ್ರಿ ಮಲಗೋವರೆಗೆ ಏನಾದರೂ ಒಂದನ್ನು ಬೇಕು ಅಂತ ಹಪಹಪಿಸ್ತಾನೆ ಇರ್ತೀವಿ. ಬರೀ ಹೊಟ್ಟೆಗೆ ಕೈತುತ್ತು ಮೈ ಮೇಲೆ ಬಟ್ಟೆ ಅಷ್ಟೇ ಅಲ್ಲ, ಬದುಕನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಹತ್ತು ಹಲವು ಆಸೆಗಳು ನಮ್ಮನ್ನು ದಿನಾ ಓಡಿಸ್ತಾನೆ ಇರ್ತವೆ. ಇಡೀ ಜಗತ್ತು ಗಿರಿಕಿ ಹೊಡಿತಿರೋದೆ ಈ ಮಾನವನ ನಿಲ್ಲದ ಅಗತ್ಯಗಳ ಮೇಲೆ.

ತಪ್ಪಾಗೋದಿಲ್ಲ ಅಲ್ವಾ? ಖಂಡಿತ ನಿಮಗೂ ಸಹ ಈ ಕುರಿತಾಗಿ ಏನಾದರೂ ಹೇಳಬೇಕು, ಅವಶ್ಯಕತೆಗಳ ಕುರಿತಾಗಿ ನಿಮ್ಮ ಏನು ಮನದ ಮಾತು ಏನಾದರೂ ಇದ್ದರೆ ಅದನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆ 9483091019 ಈ ಒಂದು ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಹುಡುಗರು ಚಿತ್ರದಾಗಿದೆ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆ.

0: ಆತ್ಮೀಯ ಕೇಳಿದ್ರೆ ಸಮಯ ಆಗಿದೆ 6:55. ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನು ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
2: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದೆ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ ಸಂಗೀತದ ಕ್ಷೇತ್ರ, ಅದಕ್ಕೆ

0: ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂತ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡು ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲೂ ಒಳ್ಳೆ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೆಯಲ್ಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.
4: ಆತ್ಮೀಯ ಕೇಳುಗರೆ, ಸಮಯ 7 ಗಂಟೆ ಆಗಿದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಕರ್ನಾಟಕ ಮತ್ತು ಕೇರಳಂ ರಾಜ್ಯಗಳಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕರ್ನಾಟಕದ ಕಾರವಾರದಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸಮರ್ಥ ಖಡಗನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸುವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಕ್ಸಲಿಸಂನಿಂದ ಅಂಗವೈಕಲ್ಯಕ್ಕೆ ಒಳಗಾಗಿರುವ ಛತ್ತೀಸ್ಗಢದ ಆದಿವಾಸಿಗಳಿಗೆ ಕೃತಕ ಅಂಗಗಳು ಸೇರಿದಂತೆ ಅಗತ್ಯ ನೆರವು ಒದಗಿಸಿ ಉತ್ತಮ ಜೀವನ ನಡೆಸಲು ಸರ್ಕಾರ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬಿಜೆಪಿ ಮಹಿಳಾ ಸಂಸದರ ನಿಯೋಗ ಇಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿ ಜೆಎನ್ಯುಗೆ ಸಂಬಂಧಿಸಿದ ಲೈಂಗಿಕ ಕಿರುಕುಳದ ಆರೋಪ ಪ್ರಕರಣದಲ್ಲಿ ಕಾಂಗ್ರೆಸ್ ಸಂಸದ ಪ್ರಾಧ್ಯಾಪಕ ಬಿಮೋಲ್ ಅಕೋಯಿಚಂ ವಿರುದ್ಧ ಮನವಿ ಸಲ್ಲಿಸಿದೆ. ವಿಕಾಸಸೌಧದಲ್ಲಿ ಇಂದು ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1534 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74316 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 375 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22997 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.05 ಪೈಸೆಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
3: E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
4: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
3: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 7:07. ಹೌದು, ನಾವು ಸೇಫ್ ಡ್ರೈವ್ ಗಾನ ಭಜಾನಾ ಕಾರ್ಯಕ್ರಮದಲ್ಲಿ ಅವಶ್ಯಕತೆಗಳ ಮೇಲೆ ನಿಂತಿರೋ ಜಗತ್ತು ಅನ್ನೋ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ವಿ. ಆತ್ಮೀಯ ಕೇಳುಗರೆ, ಜಗತ್ತಿನಲ್ಲಿ ಯಾರಿಗೂ ನಮಗೆ ನಾವೇ ಸಾಕು ಅಂತ ಒಂಟಿಯಾಗಿ ಬದುಕೋದಕ್ಕಾಗಲ್ಲ ಕಣ್ರಿ. ನಮಗೆ ಅನ್ನ ಹಾಕೋ ರೈತ ಬೇಕು, ಕಾಯಿಲೆ ಅಂದರೆ ಡಾಕ್ಟರ್ ಬೇಕು, ಪಾಠ ಮಾಡೋಕೆ ಮಾಸ್ಟರ್ ಬೇಕು. ಹೀಗೆ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನು ನಂಬಿಕೊಂಡೇ ಬದುಕ್ತಾ ಇದ್ದೀವಿ. ನಾವು ಅವರ ಬಯಕೆಯನ್ನು ತೀರಿಸ್ತೀವಿ, ಅವರು ನಮ್ಮ ಬಯಕೆಯನ್ನು ತೀರಿಸ್ತಾರೆ. ಹೀಗೆ ಈ ಪರಸ್ಪರ ಒಡನಾಟ ಇದೆಯಲ್ಲ, ಈ ಒಂದು ಪರಸ್ಪರ ಒಡನಾಟ ಈ ನಮ್ಮ ಸುಂದರ ಸಮಾಜದ ಅತಿದೊಡ್ಡ ಅಡಿಪಾಯವಾಗಿದೆ ಅಂದರೆ ತಪ್ಪಾಗೋದಿಲ್ಲ ಅಲ್ವಾ? ಖಂಡಿತ ತಪ್ಪಾಗೋದಿಲ್ಲ. ನೀವು ಸಹ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನಾಗಲೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಈ ಒಂದು ಅವಶ್ಯಕತೆಗಳ ಕುರಿತಾಗಿ ನೀವು ಸಹ ನಮಗೆ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9430091019. ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಖಂಡಿತ ನಿಮ್ಮ ಸಂದೇಶನ ಆಮೇಲೆ ಓದ್ತೀನಿ. ಅದಕ್ಕೂ ಮುನ್ನ ಈಗ ಜಾಕಿ ಚಿತ್ರದ ಗೀತೆನ ಕೇಳ್ಕೊಂಡು ಬರೋಣ, ಬನ್ನಿ.
8: ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ಟು

0: ಆಗ್ಲೇ ಹೇಳಿದೆ ನಿಮಗೆ. ಅದರಲ್ಲೂ ಅವಶ್ಯಕತೆ ಇದೆಯಲ್ಲ, ಅದು ಆವಿಷ್ಕಾರದ ತಾಯಿ ಅಂತಲೇ ಕರಿಬೇಕು. ಜನರಿಗೆ ಏನಾದರೂ ಬೇಕು ಅಂತ ಅನ್ನಿಸಿದಾಗ ಮಾತ್ರ ಹೊಸ ಅಂಗಡಿಗಳು, ಕಂಪನಿಗಳು, ಉದ್ಯೋಗಗಳು ಹುಟ್ಕೊಳ್ಳೋದು ಸಾಧ್ಯ. ನಮ್ಮ ನಿಮ್ಮೆಲ್ಲರ ಈ ಸಣ್ಣ ಪುಟ್ಟ ಬೇಡಿಕೆಗಳೇ ದೊಡ್ಡ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯಗಳನ್ನಾಗಿ ಕಟ್ಟಿ ನಿಲ್ಲಿಸಿದವೆ. ಈ ಹಣದ ವ್ಯವಹಾರಕ್ಕಿಂತ ಮಿಗಿಲಾಗಿ ಇದು ನಮ್ಮ ಅವಶ್ಯಕತೆಗಳ ಮೇಲೆ ಹೆಣದಂತಹ ಕತೆ ಅಂತಲೇ ಹೇಳ್ಬೋದು. ಈಗ ರಂಗ SSLC ಚಿತ್ರದ ಗೀತೆಯನ್ನು ಕೇಳ್ಕೊಂಬನ್ನಿ ಸುದೀಪ್ ಅವರ ಧ್ವನಿಯಲ್ಲಿ.
1: ಸೈಡಿಂಗ್ ಹೋಗು ರಂಗ ಬರ್ತವನ್ನೇ, ಹೇ ಸೈಡಿಂಗ್ ಹೋಗು ಅಣ್ಣ ಬರ್ತವನ್ನೇ.

ಆತ್ಮೀಯ ಕೇಳುಗರೆ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಅವಶ್ಯಕತೆಗಳ ಮೇಲೆ ಮನುಷ್ಯ ಬದುಕ್ತಾ ಇರೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ನಾವು ಏನನ್ನಾದರೂ ಅಂದರೆ ನಾವು ಯಾವುದನ್ನೋ ಒಂದನ್ನು ತುಂಬ ಕಷ್ಟವಾಗಿ ಮಾಡ್ತಿರ್ತೀವಿ, ಆ ಸಂದರ್ಭದಲ್ಲಿ ಇದನ್ನು ಇನ್ನಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಅಂತ ನಮಗೆ ಒಂದು ಯೋಚನೆ ಬರುತ್ತೆ. ಈ ನಮ್ಮದೇ ಆದಂತಹ ಈ ರೀತಿಯ ಯೋಚನೆಗಳು ಮುಂದೆ ದೊಡ್ಡ ದೊಡ್ಡ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಟ್ಬಿಡುತ್ತವೆ. ಯಾಕಪ್ಪ ಅಂದರೆ, ಈಗ ಯಾರೋ ದೂರದಲ್ಲಿರೋರನ್ನ ನಾವು ಮಾತಾಡಿಸ್ಬೇಕು ಅಂತ ನಾವು ಹೊರಟಾಗಲೇ ನಮಗೆ ಸಿಕ್ಕಿದ್ದು ಫೋನ್. ಹಾಗೆಯೇ ಕೆಲಸದ ಆಯಾಸ ಜಾಸ್ತಿ ಆದಾಗ ಇದನ್ನು ಮಷಿನರಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂತ ಮನುಷ್ಯನಿಗೆ ಆಲೋಚನೆ ಬಂದಾಗ ಆತ ಯಂತ್ರಗಳನ್ನು ಕಂಡುಹಿಡಿತಾನೆ. ಹಾಗೆಯೇ ನಮ್ಮ ಅಗತ್ಯಗಳೆಲ್ಲ ಹೆಚ್ಚಾದಂಗೆಲ್ಲ ಮೆದುಳು ಕೂಡ ಹೊಸ ಹೊಸ ದಾರಿಗಳನ್ನು ಹುಡುಕೋದಕ್ಕೆ ಆರಂಭಿಸಿಬಿಡುತ್ತೆ. ಅವಶ್ಯಕತೆಗಳು ಆಗಲೇ ಹೇಳಿದೆ ನಾನು, ಅವಶ್ಯಕತೆ ಆವಿಷ್ಕಾರದ ತಾಯಿ ಇದ್ದ ಹಾಗೆ ಅಂತ. ಇದನ್ನು ನಾವು ವೈಯಕ್ತಿಕ ಜೀವನಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮನುಷ್ಯನ ಅಂದರೆ ಸಂಬಂಧಗಳ ವಿಚಾರದಲ್ಲಿ ಅವಶ್ಯಕತೆ ಅನ್ನೋದು ತುಂಬ ಕೆಟ್ಟದ್ದು. ಯಾಕಂದರೆ ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ ಅನ್ನೋದಾದರೆ ಇನ್ನೂ ಮನುಷ್ಯರು ಯಾವ ಲೆಕ್ಕ ಅಂತ ಕೆಲವರು ಹೇಳ್ತಾರೆ. ಖಂಡಿತ ಅಲ್ವಾ, ಅವಶ್ಯಕತೆ ಮುಗಿದ ಮೇಲೆ ಆತ್ಮನೇ ನಮ್ಮ ಜೊತೆ ಇರೋದಿಲ್ಲ, ಇನ್ನು ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರಾ ಗೊತ್ತಿಲ್ಲ. ನೀವೇ ಹೇಳಬೇಕು ಅದನ್ನು. ನಮ್ಮ ವಾಟ್ಸಪ್ ಸಂಖ್ಯೆ 9483091019 ಈ ಒಂದು ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶ ಕಳಿಸಿಕೊಡಿ. ಈಗ ಕೇಳಿ ಸಿಲಿಂಗು ಚಿತ್ರದ ಗೀತೆಯನ್ನು ಕುನಾಲ್ ಗಾಂಜಾವಾಲ, ಶ್ರೀರಕ್ಷಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ, ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜ್ಞಾನದಿಂ ಜೀವನ ಸಮೃದ್ಧಿಮಿಗೆ ವಿಸ್ತರಿಸೆ ವಿಶ್ವೈಕ್ಯ ಭಾವಜನ ಮನದೊಳ್. ವಸ್ತುವಿಜ್ಞಾನದಿಂ ಜೀವನ ಸಮೃದ್ಧಿಮಿಗೆ ವಿಸ್ತರಿಸೆ ವಿಶ್ವೈಕ್ಯ ಭಾವಜನ ಮನದೊಳ್. ದೃಷ್ಟ ಲೋಕದ ಬೆಡಗ ದೃಷ್ಟವನು ಮರಸದಿರೆ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ. ದೃಷ್ಟ ಲೋಕದ ಬೆಡಗ ದೃಷ್ಟವನು ಮರಸದಿರೆ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ.

ವಸ್ತು ವಿಜ್ಞಾನದಿಂ ಜೀವನ ಸಮೃದ್ಧಿಮಿಗೆ. ಅಂದ್ರೆ ಇವಾಗ ವಿಜ್ಞಾನದ ಆವಿಷ್ಕಾರದಿಂದ ಜೀವನ ಬಹಳ ಸುಲಭ ಆಗ್ತಾ ಇದೆ. ಒಬ್ಬ ಗೃಹಿಣಿಗೆ ಫ್ರಿಡ್ಜು, ಕುಕ್ಕರು, ಗ್ಯಾಸು, ಮಿಕ್ಸರು ಎಲ್ಲ ದೊರೆತಿದೆ. ಹಾಗಾಗಿ ಕುಟ್ಟೋದು, ಬೀಸೋದು, ಒಲೆ ಊದೋದು ಯಾವ ಜಂಜಾಟನೂ ಇಲ್ಲ. ಹಾಗೆ ಪುರುಷನಿಗೂ ಕೂಡ ಕಂಪ್ಯೂಟರು, ಮೋಟರು, ಯಂತ್ರ, ತಂತ್ರಗಳು ಎಲ್ಲವೂ ಇರೋದ್ರಿಂದ ಶ್ರಮ ಅನ್ನೋದು ಕಡಿಮೆ ಆಗಿದೆ. ದೈಹಿಕ ಶ್ರಮ ಅನ್ನೋದು ಕಡಿಮೆಯಾಗಿ ಜಗತ್ತೇ ಒಂದು ಪುಟ್ಟ ಮನೆಯ ರೀತಿಯಲ್ಲಿ ಆಗಿದೆ. ಹೀಗಿರೋವಾಗ ಇಷ್ಟೆಲ್ಲ ಸಂತೋಷ, ಆನಂದ ಇದೆ, ಮಿರುಗು ಬಣ್ಣಕ್ಕೆ ಸೋತು ಮೈ ಮರೆದು ಉಬ್ಬಿದೆನು ಅನ್ನೋ ರೀತಿಯಲ್ಲಿ ಆಗಬಾರದು. ಬಾಹ್ಯದ ಆಕರ್ಷಣೆಯಿಂದ ನಾನುಂಟೋ ಮೂರು ಲೋಕ ಉಂಟೋ ಎನ್ನುವಂತೆ ಮನುಷ್ಯ ಮರೆಯಬಾರದು. ಯಾಕೆ ಮೆರೆಯಬಾರದು ಅಂದ್ರೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಇಷ್ಟೆಲ್ಲ ಸಂಪತ್ತನ್ನ ಸೌಲಭ್ಯವನ್ನ ಕೊಟ್ಟಿರೋದು ಯಾವುದೋ ಒಂದು ಅದಮ್ಯವಾದ ಒಂದು ಚೈತನ್ಯ, ಅದನ್ನ ಅದೃಶ್ಯ ಶಕ್ತಿ ಅಥವಾ ಪರಬ್ರಹ್ಮ ಅಂತ ಕರಿಬೋದು. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಪ್ರಾರ್ಥನಾ ಪದ್ಯದಲ್ಲೇ ಹೇಳ್ತಾರೆ. ಮನುಷ್ಯನ ಸ್ವಭಾವ ಹೇಗೆ ಅಂದ್ರೆ, ಮೆರೆಯುವೆನು ಅಭ್ಯುದಯದಲ್ಲಿ, ಮರೆಯೇನು ಆಪತ್ತಿನಲ್ಲಿ ಅಂತ. ಯಾವಾಗ್ಲೂ ಕೂಡ ತನ್ನ ಅಭ್ಯುದಯದಲ್ಲಿ ಆ ಒಂದು ಶ್ರೀಮಂತನಂತೆ ಮರೆಯುವಾಗ ದೇವರನ್ನ ಮರೀತಾನೆ. ಸಂಕಟದಲ್ಲಿ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಆಪತ್ತಿನಲ್ಲಿ ನೆನೆಸ್ತಾನೆ. ಹಾಗಾಗಬಾರದು. ಡಿ ವಿ ಜಿ ಅವ್ರು ಹೇಳ್ತಾರೆ, ಧರಿಸು ಲೋಕದ ಬರವ ಪಾರಮಾರ್ಥವನ್ನು ಬಿಡದೆ. ನೀನು ನಿನ್ನ ಕೆಲಸಗಳನ್ನೆಲ್ಲವನ್ನು ಮಾಡು, ಆದರೆ ಎಲ್ಲ ಕೆಲಸಗಳ ಹಿಂದೆ ಒಂದು ಅದೃಷ್ಟವಾದ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನೋ ಒಂದು ಭಾವನೆಯಿಂದ ನೀನು ಜನಮನದಲ್ಲಿ ವರ್ತನೆಯನ್ನ ಮಾಡಿದಾಗ, ಜನಮನದೋಳ್ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ, ಜಗತ್ತಿಗೆಲ್ಲ ಮಂಗಳವಾಗತ್ತೆ ನಿನ್ನ ಈ ಒಂದು ನಡವಳಿಕೆಯಿಂದ, ಆ ರೀತಿ ಒಂದು ಜೀವನವನ್ನ ಮಾಡು ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ಡಿ ವಿ ಜಿ ಅವರು ಕೊಟ್ಟಿದ್ದಾರೆ.

ಜಾನಪದ ಶಿಷ್ಟಿಯಲಿ ಸಂಪತ್ ಸಮಷ್ಟಿಯಲಿ ಜ್ಞಾನ ಸಂಧಾನದಲ್ಲಿ ಮೌಲ್ಯಗಣನೆಯಲಿ. ಜಾನಪದ ಶಿಷ್ಟಿಯಲಿ ಸಂಪತ್ ಸಮಷ್ಟಿಯಲಿ ಜ್ಞಾನ ಸಂಧಾನದಲ್ಲಿ ಮೌಲ್ಯಗಣನೆಯಲಿ. ಮಾನವತೆ ಮಾನುಷ್ಯ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರೆಗಂದು ಮಂಕುತಿಮ್ಮ. ಮಾನವತೆ ಮಾನುಷ್ಯ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರೆಗಂದು ಮಂಕುತಿಮ್ಮ.

0: ನಾವು ಆನಂದವಾಗಿ ಭೂಮಿಯಲ್ಲಿ ಜೀವಿಸಬೇಕು ಅನ್ಕೋತೀವಿ. ಪ್ರತಿ ಮನುಷ್ಯನ ಸ್ವಭಾವವು ಹಾಗೆ, ಯಾರಿಗೂ ಕಷ್ಟ ಬೇಡ, ನೋವು ಬೇಡ, ಸಂಕಟ ಬೇಡ, ಸದಾ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತೀವಿ. ಹಾಗೆ ನೀನು ಸಂತೋಷವಿರವಾಗಿರಬೇಕು ಅನ್ಕೊಂಡ್ರೆ ಡಿ ವಿ ಜಿ ಅವರು ಹೇಳ್ತಾರೆ, ನೀನು ಪಂಚಸೂತ್ರಗಳನ್ನು ಅನುಸರಿಸಬೇಕು. ಒಂದು ಜಾನಪದ ಶಿಷ್ಟಿ, ಎರಡನೇದು ಸಂಪತ್ ಸಮಷ್ಟಿ, ಮೂರನೇದು ಜ್ಞಾನ ಸಂಧಾನ, ನಾಲ್ಕನೇದು ಮೌಲ್ಯ ಗಣನೀಯದಲ್ಲಿ ಮಾನವತೆ, ಐದನೇದು ಮಾನುಷ್ಯ ಧಾರ್ಮಿಕತೆ. ಯಮ ನಿಯಮಗಳನ್ನು ಮನುಷ್ಯ ಪಾಲಿಸಬೇಕು ಅಂದರೆ ಒಂದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯನ್ನು ಇಟ್ಟುಕೊಂಡು ಒಂದು ಶಿಸ್ತಿನಿಂದ ಜೀವನವನ್ನು ನಡೆಸಬೇಕು. ಈ ಜಗತ್ತಿನಲ್ಲಿರುವ ಅಪಾರ ಸಂಪತ್ತು ನನಗೊಬ್ಬನಿಗೆ ಇದೆ ಅನ್ನೋ ಒಂದು ಸ್ವಾರ್ಥವನ್ನು ಇಟ್ಕೋಬಾರ್ದು, ಎಲ್ಲರೂ ಹಂಚಿಕೊಂಡು ಬಾಳ್ಬೇಕು ಅನ್ನೋ ಒಂದು ಧ್ಯೇಯ ಇರಬೇಕು. ಆ ದೇವ ಈ ದೇವ ಮಾದೇವನೇನ ಬೇಡ, ಸರ್ವ ಪ್ರಾಣಿಗಳಿಗಾದವನೇ ದೇವ ಅನ್ನೋ ರೀತಿಯಲ್ಲಿ ಆ ಭೂತ ದಯೆಯನ್ನು ನೀನು ಹೊಂದಿರಬೇಕು. ಜೊತೆಗೆ ಬುದ್ಧಿಶಕ್ತಿ ಏನಿದೆ ಆ ಶಕ್ತಿಯನ್ನು ಎಲ್ಲರೊಡನೆ ಹಂಚ್ಕೋಬೇಕು. ಜ್ಞಾನ ಶಕ್ತಿ, ಅದರಲ್ಲಿ ಮಾನವೀಯತೆ ಇರಬೇಕು, ಒಂದು ಧರ್ಮ ಇರಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಒಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಒಬ್ಬ ಬಡವ ಒಂದು ಕಾಣಿಕೆಯನ್ನು ಕೊಡೋದಕ್ಕೆ ಹೋಗ್ತಾನೆ. ಕಿಡಿಗೇಡಿಯೊಬ್ಬ ಅದನ್ನು ಬದಲಾಯಿಸಿ ನಾಲ್ಕು ಉರಿದ ಕಟ್ಟಿಗೆಯನ್ನು ಇಟ್ಟುಬಿಟ್ಟಿರ್ತಾನೆ. ಗೊತ್ತಿಲ್ಲದೆ ಕೊಟ್ಟಾಗ ರಾಜ ಕೋಪಿಸಿಕೊಂಡು ಉರಿದ ಕಟ್ಟಿಗೆಯ ರೀತಿಯಲ್ಲಿ ಇವನನ್ನು ಸುಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಕಾಳಿದಾಸ ಇವನನ್ನು ಉಳಿಸಬೇಕು ಅಂತ ಹೇಳ್ತಾನೆ. ಈ ನಾಲ್ಕು ಕಟ್ಟಿಗೆಗಳಲ್ಲಿ ಒಂದು ಸಂದೇಶವಿದೆ. ಮೊದಲನೇ ಕಟ್ಟಿಗೆ ಹೇಳುತ್ತದೆ, ಕೃತಿಗ ಯುಗದಲ್ಲಿ ಶಿವ ಮನ್ಮಥನನ್ನು ಸುಟ್ಟ. ಎರಡನೇ ಕಟ್ಟಿಗೆ ಹೇಳುತ್ತಿದೆ, ತ್ರೇತಾಯುಗದಲ್ಲಿ ಹನುಮಂತ ಲಂಕೆಯನ್ನು ಸುಟ್ಟ. ಮೂರನೇ ಕಟ್ಟಿಗೆ ಹೇಳುತ್ತಿದೆ, ದ್ವಾಪರ ಯುಗದಲ್ಲಿ ಕಾಂಡವದ ವನವನ್ನು ಅರ್ಜುನ ಸುಟ್ಟ. ನಾಲ್ಕನೇ ಕಟ್ಟಿಗೆ ಹೇಳುತ್ತಿದೆ, ಕಲಿಯುಗದಲ್ಲಿ ಭೋಜರಾಜ ಬಡವನ ಬಡತನವನ್ನು ಸುಡುತ್ತಾನೆ. ಅಂದರೆ ಇಲ್ಲಿ ಕಾಳಿದಾಸ ತನ್ನ ಕವಿತಾಶಕ್ತಿಯ ಜ್ಞಾನವನ್ನು ಒಬ್ಬ ಬಡವನನ್ನು ಉಳಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಅಂತಹ ಒಂದು ಧಾರ್ಮಿಕತೆ, ಕಾರುಣ್ಯ ಮನುಷ್ಯನಲ್ಲಿ ಇರಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ.
1: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಹಲೋ, ಯಾರು? ರಜನಿಕಾಂತ. ಏನಪ್ಪ ಚೆನ್ನಾಗಿದ್ಯಾ? ಓ, ಒಂದ್ ನಿಮಿಷ ಇರೋ ಬರ್ರಿ. ಹಲೋ,
3: ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಮುಖ್ಯವಾಗಿ ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರೆಗೆ ಬೆಳ್ಳಿ. ವಾರ್ತೆಗಳ ವಿವರ. ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆ ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆ ಸಂರಕ್ಷಿಸುವುದು ಹಾಗೂ ಜಲಭದ್ರತೆ ಹೆಚ್ಚಿಸುವ ಗುರಿ ಹೊಂದಿವೆ. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದ ನೂತನ ಪ್ರಯಾಣಿಕರ ಟರ್ಮಿನಲ್, 298 ಕಿಲೋಮೀಟರ್ ಉದ್ದದ ನಿಮ್ಮು ಪದುಂ ದರ್ಜ ರಸ್ತೆ, 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಕೆರು ಜಲವಿದ್ಯುತ್ ಯೋಜನೆ ಹಾಗೂ ದ ಹನು ಖಲ್ಸಿ 66 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ವೇಳೆ ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಶಿಲಾಕೃತಿಗಳ ಸಂರಕ್ಷಣಾ ಉದ್ಯಾನ ಹಾಗೂ ಹಿಮ ಸರೋವರ ಯೋಜನೆಯ ಅಡಿ 40 ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಿರುವ 40 ಜಲಮೂಲಗಳಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಭಾರತೀಯ ವಾಯುಪಡೆಗೆ ಜಿಎಸ್

0: AT-7C ಸಂವಹನ ಉಪಗ್ರಹ ಹಾಗೂ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ರಕ್ಷಣಾ ಸಚಿವಾಲಯ ಇಂದು ಸಹಿ ಹಾಕಿದೆ. ಬೆಂಗಳೂರಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ 2,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಉಪಗ್ರಹ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಈ ಉಪಗ್ರಹ ವಾಯುಪಡೆಯ ಸುರಕ್ಷಿತ ಮತ್ತು ನಿರಂತರ ಸಂವಹನ ವ್ಯವಸ್ಥೆ ಬಲಪಡಿಸಲಿದೆ. ಇದೇ ವೇಳೆ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವರುಣಾಸ್ತ್ರ ಟಾರ್ಪಿಡೋ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಟಾರ್ಪಿಡೋ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ದೂರದಿಂದಲೇ ಗುರಿಯಾಗಿಸಬಲ್ಲದು. ಈ ಒಪ್ಪಂದಗಳು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಹಾಗೂ ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ದ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪೀಠ ಮತಾಂತರದ ನಂತರ ಹಿಂದಿನ ಜಾತಿಯ ಸಾಮಾಜಿಕ ಹಿಂದುಳಿದ ಸ್ಥಿತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ಮಾತ್ರಕ್ಕೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವ ಸಮುದಾಯದ ಸದಸ್ಯತ್ವ ದೊರೆಯುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ. ಸಂವಿಧಾನದ 16ನೇ ವಿಧಿಯಡಿ ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರಕ್ಕೂ ಮುನ್ನದ ಸಾಮಾಜಿಕ ಸ್ಥಾನಮಾನವೊಂದೇ ಆಧಾರವಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಇದೇ ವೇಳೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೂ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷದ ನಾಯಕರು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರಿಂದಲೂ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪಿಜಿ 2026 ಕೀ ಉತ್ತರಗಳು ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯನ್ನು ಬಾಕಿ ಇರುವ ಅರ್ಜಿಗಳೊಂದಿಗೆ ಸೇರಿಸಿದೆ. ನೀಟ್ ಪಿಜಿ 2026 ಆಗಸ್ಟ್ 30 ನಡೆಸಲಾಯಿತು. ಜೈಪುರದ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಅಲ್ಲಿನ ಅಭ್ಯರ್ಥಿಗಳಿಗೆ September 5 ಪೂರಕ ಪರೀಕ್ಷೆ ನಡೆಸಲಾಯಿತು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40 ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49 ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48 ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆ ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ

0: ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಅಮೆರಿಕದ ಇಲಿನಾಯ್ಸ್ನ ಅರೋರಾ ಪ್ರದೇಶದಲ್ಲಿರುವ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ನಡೆದ ಈ ಘಟನೆಯ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಚಿನಲ್ಲಿ ಹಿಂದೂ ವಿರೋಧಿ ಮತ್ತು ಜನಾಂಗೀಯ ದ್ವೇಷದ ಅಂಶಗಳು ಇರುವುದು ಹಾಗೂ ಭಾರತೀಯ ಮೂಲದ ಜನರ ವಿರುದ್ದ ಹಿಂಸಾಚಾರ ನಡೆಸುವ ಉಲ್ಲೇಖಗಳಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಉಪಸ್ಥಿತರಿದ್ದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರಿ ಅವರು ಗ್ರೀಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಾರ್ಜಿಯಾದ ಕೋಬಾ ಕರುಮಿಟ್ಜೆ ವಿರುದ್ಧ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆಸಿದ ವಿಶ್ವಜಿತ್ 12-13 ಅಂಕಗಳ ಅಂತರದಿಂದ ಸೋಲನುಭವಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಮತ್ತು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ಬೆಂಗಳೂರು.
2: ವಿವಿಧ ಭಾರತಿ,
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಆತ್ಮೀಯ ಕೇಳುಗರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವು ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮದಲ್ಲಿದ್ದೀವಿ. ಅವಶ್ಯಕತೆಗಳ ಮೇಲೆ ಜಗತ್ತು ನಿಂತಿರೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಸಹ ನನ್ನೊಟ್ಟಿಗಾಗಿ ಒಟ್ಟಿಗೆ ಹೇಳ್ತಾ ಇದ್ದೀರಿ, ಹೌದು ಇಂದಿನ ವಿಷಯ ತುಂಬ ಉಪಯುಕ್ತ ಇದೆ ಅಂತ. ಖಂಡಿತ, ಯಾಕಂದರೆ ಅವಶ್ಯಕತೆಗಳ ಮೇಲೆ ಮನುಷ್ಯ ಬದುಕ್ತಿರೋದು. ಮನುಷ್ಯ ಅಂತಲ್ಲ, ಪ್ರತಿಯೊಂದು ಪ್ರಾಣಿಯೂ ಸಹ ಅವಶ್ಯಕತೆಯ ಮೇಲೆ ಬದುಕ್ತಾ ಇದೆ ಅಂತಲೇ ಹೇಳಬೇಕು. ಹಿಂದೆಲ್ಲ ಯಾವುದೋ ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಬಳಸಿದಂತಹ ವಸ್ತುಗಳು ಇವತ್ತು ನಮ್ಮ ನಿತ್ಯದ ಬದುಕಿನ ಭಾಗ ಆಗಿಬಿಟ್ಟಿದ್ದಾವೆ. ಮೊದಲೆಲ್ಲ ಕಾಗದ ಪತ್ರಗಳಿದ್ವು, ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ. ಒಂದಲ್ಲ ಒಂದು ನಿಮಿಷದಲ್ಲೂ ಸಹ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾನೇ ಇರ್ತವೆ. ಕಾಲ ಬದಲಾಗ್ತಾ ಇದ್ದ ಹಾಗೆ ನಮ್ಮ ಆಸೆಗಳು, ಆದ್ಯತೆಗಳು, ಜೊತೆಗೆ ಅದಕ್ಕೆ ತಕ್ಕನಾದ ಅವಶ್ಯಕತೆಗಳ ಪಟ್ಟಿ ಸಹ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೇ ಇರುತ್ತೆ. ಅದು ಎಂದಿಗೂ ಸಹ ಕಡಿಮೆ ಆಗೋದೇ ಇಲ್ಲ. ಎಲ್ಲಿಯವರೆಗೆ ಅವಶ್ಯಕತೆ ಇರುತ್ತೆ ಅಲ್ಲಿಯವರೆಗೆ ಪೂರೈಕೆ ಸಹ ಸದಾ ನಡೀತಾನೆ ಇರುತ್ತೆ, ಆವಿಷ್ಕಾರಗಳು ಸದಾ ನಡೀತಾನೆ ಇರುತ್ತವೆ. ಈಗ ನಂದ ನಂದಿತಾ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬನ್ನಿ, ಜಿಂಕೆ ಮರೀನಾ.

ಆತ್ಮೀಯ ಕೇಳುಗರೆ, ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನಾಗಲೇ ಹೇಳ್ತಿದ್ದೆ, ಅವಶ್ಯಕತೆಗಳ ಮೇಲೆ ಜಗತ್ತು ನಿಂತಿದೆ ಅಂತ. ಹೌದು, ನಾವು ಏನನ್ನೇ ಕೇಳಿದರೂ ಇಲ್ಲ ಅನ್ನದೇ ತಾಯಿ ಥರ ಎಲ್ಲವನ್ನು ಕೊಡ್ತಿರೋದು ಈ ಪ್ರಕೃತಿ ಮಾತ್ರ. ಉಸಿರಾಡೋಕೆ ಗಾಳಿ, ಕುಡಿಯೋಕೆ ನೀರು, ಇರೋಕೆ ನೆಲ, ಎಲ್ಲ ಅವಳದ್ದೇ ದಯೆ. ಆದರೆ ನಮ್ಮ ಮಿತಿ ಮೀರಿರೋವಂತಹ ಆಸೆಗಳ ಅಬ್ಬರದಲ್ಲಿ ನಾವೀಗ ಅವಳನ್ನೇ ಕಂಗೆಡಿಸ್ತಿದ್ದೀವಿ. ಹೌದು, ಪ್ರಕೃತಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಅಸ್ತಿತ್ವ ಸಾಧ್ಯ ಅನ್ನೋ ಕಹಿ ಸತ್ಯವನ್ನು ಇನ್ಮೇಲಾದರೂ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಇಲ್ಲದೆ ಹೋದರೆ ನಮ್ಮ ವಿನಾಶ ಖಂಡಿತ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವ ಕೆಲಸವನ್ನು ಮಾಡೋಣ. ಈಗ ವೀರ ಮದಕರಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬನ್ನಿ. ಅಜಯ್ ವಾರಿಯರ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಕೀರವಾಣಿ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ನಾನು ಈಗಾಗಲೇ ಹೇಳಿದ್ದೆ, ಅವಶ್ಯಕತೆಗಳ ಮೇಲೆ ನಿಂತಿರೋ ಜಗತ್ತು ಅಂತ. ಅದಕ್ಕೆ ನೀವು ಸಹ ಸಂದೇಶಗಳನ್ನು ಕಳಿಸಿದ್ದೀರಿ. ಸಂದೇಶ ಕಳಿಸಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಬೆಂಗಳೂರಿನಿಂದ. ಎಲ್ಲ ಜನರಿಗೂ ಕಷ್ಟ ಬಂದಾಗ ಯಾರಿಂದ ಉಪಕಾರ ಆಗುತ್ತದೆ ಅಂತ ತಿಳಿದ ತಕ್ಷಣವೇ ಅವರನ್ನು ಸೇರ್ತಾರೆ. ಯಾವುದೇ ಅವರಿಗೆ ಪೇಸ್ಟ್ ಬೇಕಾಗಿಲ್ಲ ಅಥವಾ ಅವ್ರಿಗಿನ್ನೇನೋ ಬೇಕಾಗಿಲ್ಲ, ತಕ್ಷಣ ಹೋಗಿ ಅವ್ರನ್ನ ಅಂಟ್ಕೊಂಡು ಬಿಡ್ತಾರೆ. ಆದರೆ ಅವರ ಕೆಲಸ ಆದ ತಕ್ಷಣ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಇನ್ನು ಹೊಡೆನೂರು ಪವನ್ ಕುಮಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅರಕಲಗೂಡಿನಿಂದ. ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ ಪ್ರಸ್ತುತ ಸಂದರ್ಭಕ್ಕೆ ಅಂತ. ಆವಿಷ್ಕಾರ ಅನ್ನೋದು ಅವಶ್ಯಕತೆಗಳ ತಾಯಿ ಅನ್ನೋದು ನಿಜ. ಇನ್ನು ಬೀದರ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅದಿತಿ ಅಥರ್ವ ಅವರು. ಮನುಷ್ಯ ಏನಾದರೂ ಸಾಧಿಸಲಿಕ್ಕೆ ಅವನಿಗೆ ಇನ್ನೊಬ್ಬರ ಅಥವಾ ಇನ್ನೊಂದರ ಅವಶ್ಯಕತೆ ಇದ್ದೇ ಇದೆ. ಇದನ್ನು ನಾವು ಜೈವಿಕ ಚಕ್ರ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಮಿಡತೆಗೆ ಕಪ್ಪೆ ತಿಂದರೆ ಕಪ್ಪೆಗೆ ಹಾವು, ಹಾವಿಗೆ ಹದ್ದು, ಹದ್ದಿಗೆ ಇನ್ನೊಂದು ಪ್ರಾಣಿ ಜೀವಿ ತಿಂದೇ ತಿನ್ನುತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಇನ್ನೊಬ್ಬರ ಮೇಲೆ ಅವಲಂಬಿಸಿಯೇ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲ್ಪನಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಮಾಹಿತಿ ಉಪಯುಕ್ತವಾಗಿತ್ತು ಅಂತ. ಹಾಗೆ ಅವಶ್ಯಕತೆ ಇರೋವರೆಗೂ ಎಲ್ಲ ಸಂಬಂಧಗಳು ಗಟ್ಟಿಯಾಗಿ ಸೇತುವೆ ಥರ ಇರ್ತವೆ. ಕೆಲಸ ಹಣ ಮುಗಿದ ಮೇಲೆ ಅವೆಲ್ಲವೂ ಸಹ ನಿಂತು ಹೋಗ್ತವೆ ಅಂತ ಶ್ರೀನಿವಾಸ್ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಎ ಮನೋಹರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಆಪತ್ತಿಗಾದ ಮನೆ ನೆಂಟ ಪಡೆದ ಉಪಕಾರ ಮರೆಯಬಾರದು ಅಂತ ಅನು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಈಗ ಕೇಳಿ, ಮಾತಾಡು ಸಾಕು ಮೌನ ಬಿಸಾಕು, ಕರಿಯ ಚಿತ್ರದ ಗೀತೆಯನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಭಾರತೀಯ ವಾಯುಪಡೆಗೆ GS-AT-7C ಸಂವಹನ ಉಪಗ್ರಹ ಹಾಗೂ ಭಾರತೀಯ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ಇಂದು ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಾಜ್ಯದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದ್ದು ಒಟ್ಟು 226 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಮುಂದಿನ 1-2 ದಿನಗಳಲ್ಲಿ ಮನವಿ ಪತ್ರ ಪೂರ್ಣಗೊಳ್ಳಲಿದ್ದು ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಆಯೋಜಿಸಿದ್ದ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಆಯುರ್ವೇದ ವಿಭಾಗವಾದ ಕೌಮಾರ ವೃತ್ತದ 3ನೇ ಅಂತಾರಾಷ್ಟೀಯ ಸಮ್ಮೇಳನ ಕೌಮಾರ್ಕಾನ್ 2026 ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಿರ್ವಹಣೆ ಹಾಗೂ ವಿಶ್ವ ಪಾರಂಪರಿಕ ತಾಣದ ಮಾರ್ಗಸೂಚಿಗಳ ಪಾಲನೆ ಕುರಿತು ಪರಿಶೀಲನೆ ನಡೆಸಲು ಯುನೆಸ್ಕೋ ತಜ್ಞರ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದೆ ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮೈನಿಗೇರಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಯಾಗಿ ಇಲ್ಲವೇ ನಗರಸಭೆ ನಗರ ಪಾಲಿಕೆಯಲ್ಲಿ ಸೇರ್ಪಡೆಯಾಗಿ ಸಂಪೂರ್ಣ ಹಸ್ತಾಂತರವಾದ ಬಳಿಕವೂ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದ ಗ್ರಾಮೀಣ ಪ್ರತಿಭೆ ವಿ ರಾಧಾ ವೆಂಕಟೇಶ್ ಅವರು ಜಪಾನ್ನಲ್ಲಿ ನಡೆಯಲಿರುವ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 1,500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಇ20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. ಇ20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು ಇ20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, ಇ20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಶುರು ಮಾಡೋಣ ಇನ್ವೆಸ್ಟಿಂಗ್.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 8:05. ಇನ್ನೀಗ ಕಾರ್ಯಕ್ರಮ ನಮ್ಮ ಆಯ್ಕೆ ಆರ್ ಜೆ ಚಾಯ್ಸ್. ಇವತ್ತಿನ ಆರ್ ಜೆ ಚಾಯ್ಸ್ನಲ್ಲಿ ರಂಗ್ ಬಿರಂಗಿ ಚಿತ್ರದ ಗೀತೆನ ಕೇಳ್ಕೊಂಡು ಬನ್ನಿ. ಸುಪ್ರಿಯಾ ಲೋಹಿತ್, ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಮಾಣಿಕಂತ ಕದ್ರಿ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಈಗ ಪ್ರಸಾರವಾದಂತಹ ಗೀತೆ ಬೃಹಸ್ಪತಿ ಚಿತ್ರದ್ದು. ಕಾರ್ತಿಕ್ ಅವರ ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು, ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೆ ಹರಿಕೃಷ್ಣ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ಈಗ ಪ್ರಸಾರವಾಗಲಿದೆ ಕನಕ ಚಿತ್ರದ ಗೀತೆ, ರಮ್ಯಾ ಅವರ ಧ್ವನಿಯಲ್ಲಿ, ಹೃದಯ ಶಿವ ಅವರ ಸಾಹಿತ್ಯ, ನವೀನ್ ಸಜ್ಜು ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ಈಗ ಪ್ರಸಾರವಾದಂತಹ ಗೀತೆ ಕುರುಬನ ರಾಣಿ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ರು, ವಿ ಮನೋಹರ್ ಅವರು ಸಂಗೀತ ನೀಡಿದರು. ಈಗ ಕೇಳಿ ಹೈಪರ್ ಚಿತ್ರದ ಗೀತೆಯನ್ನ ವೈಕೋಮ್ ವಿಜಯಲಕ್ಷ್ಮಿ ಅವರ ಧ್ವನಿಯಲ್ಲಿ, ಅನಿಲ್ ಅವರ ಸಾಹಿತ್ಯ, ಇಮಾನ್ ಡಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ.

ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 8:29:05. ಈಗ ಕಾರ್ಯಕ್ರಮ ನಡೀತಾ ಇದೆ ಆರ್ ಜೆ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮ. ಈಗ ಕೇಳಿ ದಳಪತಿ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಹಾಗೆ ಸಿಂಧೂರಿ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಪ್ರಸಾರವಾದಂತಹ ಗೀತೆ ಯಾರೇ ನೀ ಅಭಿಮಾನಿ ಚಿತ್ರದ ಶೀರ್ಷಿಕೆಯ ಗೀತೆಯಾಗಿತ್ತು. ಶ್ರೀನಿವಾಸ್ ಹಾಗೆ ಚಿತ್ರ ಅವರು ಧ್ವನಿಯಾಗಿದ್ರು. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇತ್ತು. ಇನ್ನು ಈಗ ಕೇಳಿ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆಯನ್ನು. ಹೆಲೋ ಉಸಿರೆ ಗೀತೆ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನ ಸಂಜಿತ್ ಹೆಗಡೆ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಧ್ವನಿಯಲ್ಲಿ, ರೋಹಿತ್ ಪಡಕ್ಕಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ವಂಶಿ ಚಿತ್ರದ ಗೀತೆಯನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳಿದ್ರೆ ಕೇಳ್ತಿದ್ದೀರಿ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 8:55. ಆರ್ ಜೆ ಚಾಯ್ಸ್ನ ಕೊನೆಯ ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ ಈಗ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬನ್ನಿ. ಸೌಮ್ಯ ರಾವ್ ಅವರ ಧ್ವನಿಯಲ್ಲಿ, ಪ್ರಕಾಶ್ ಶ್ರೀನಿವಾಸ್ ಅವರ ಸಾಹಿತ್ಯಕ್ಕೆ, ಭರತ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 9:16. ಇನ್ನೀಗ ಕಾರ್ಯಕ್ರಮ ಹಿಂದಿಯ ಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ದೀವಾನಾ ಚಿತ್ರದ ಗೀತೆಯನ್ನು, ಕುಮಾರ್ ಸನ್ನು ಅವರ ಧ್ವನಿಯಲ್ಲಿ, ಹಾಗೆ ಸಮೀರ್ ಅವರ ಸಾಹಿತ್ಯ ಒಂದು ಗೀತೆಗಿದೆ, ನದೀಮ್ ಅವರ ಸಂಗೀತ ಸಹ. ಕುಮಾರ್ ಸನ್ನು ಅವರ ಜೊತೆಗೆ ಸದಾನಾ ಅವರು ಸಹ ಧ್ವನಿಯಾಗಿದ್ದಾರೆ. ಬನ್ನಿ ಕೇಳೋಣ.

ಆತ್ಮೀಯ ಕೇಳುಗರೆ, ಹಿಂದಿಯ ಮಧುರ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಈಗ ಕೇಳಿ ಮಿಸ್ಟರ್ ಆಶಿಕ್ ಚಿತ್ರದ ಗೀತೆಯನ್ನು ಕುಮಾರ್ ಸನ್ನು ಅವರ ಧ್ವನಿಯಲ್ಲಿ.

ತ್ರಿದೇವ್ ಚಿತ್ರದ ಗೀತೆಯನ್ನು ಕೇಳಿ ಅಮಿತ್ ಕುಮಾರ್ ಹಾಗೆ ಸಪ್ನಾ ಮುಖೇರ್ ಅವರ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಇರುವಂತಹ ಗೀತೆಯನ್ನು

ನಿಮ್ಮ ಮನತಣಿಸೋ ಮಧುರ ಹಿಂದಿ ಚಿತ್ರಗೀತೆಗಳು ಇದೀಗ ಪ್ರಸಾರ ಆಗ್ತಾ ಇದ್ದಾವೆ. ಮೇರಾ ಸನಂ ಚಿತ್ರದ ಗೀತೆಯನ್ನು ಕೇಳಿ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ.

ಈಗ ಕೇಳಿ ಗ್ಯಾಂಬ್ಲರ್ ಚಿತ್ರದ ಗೀತೆಯನ್ನ ಕಿಶೋರ್ ಕುಮಾರ್ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರಿಗೆ, ಕೇಳುಗರೆ, ಮನಸ್ಸಿಗೆ ಮುದ ನೀಡೋ ಹಿಂದಿಯ ಮಧುರ ಚಿತ್ರಗೀತೆಗಳನ್ನು ಇದುವರೆಗೂ ಆಲಿಸಿದಿರಿ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಸಾರಂಗಿ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಸಭೆ ನಡೆಸಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಸಿದ್ದತೆಗಳನ್ನು ಪರಿಶೀಲಿಸಿದರು. ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಸಂಪರ್ಕಿಸುವ ಪ್ರಗತಿಯನ್ನು ಪರಿಶೀಲಿಸಿದರು. ಸುಂಕ ಸಂಬಂಧಿತ ಅಡೆತಡೆಗಳ ನಡುವೆಯೂ ಪ್ರಸಕ್ತ ವರ್ಷದ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಅಮೆರಿಕಕ್ಕೆ ಭಾರತದ ಸರಕು ರಫ್ತು ಸುಮಾರು 51 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ದೇಶದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟಾರೆ ಕಾರ್ಮಿಕರ ಭಾಗವಹಿಸುವಿಕೆ ಮತ್ತು ಉದ್ಯೋಗದಲ್ಲಿರುವವರ ಪ್ರಮಾಣ ಕಳೆದ ವರ್ಷಕ್ಕೆ ಹೋಲಿಸಿದರೆ ಏರಿಕೆಯಾಗಿದ್ದು ನಿರುದ್ಯೋಗ ಪ್ರಮಾಣ ಶೇಕಡ 5 ಇಳಿಕೆಯಾಗಿದೆ. ಕಾರ್ಮಿಕ ಬಲದ ಭಾಗವಹಿಸುವಿಕೆ ಪ್ರಮಾಣ ಶೇಕಡ 55.5 ಏರಿಕೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಕಾರ್ಮಿಕರ ಭಾಗವಹಿಸುವಿಕೆಯಲ್ಲಿ ಸುಧಾರಣೆ ಕಂಡುಬಂದಿದೆ ಎಂದು ರಾಷ್ಟೀಯ ಅಂಕಿಅಂಶ ಕಚೇರಿ ತಿಳಿಸಿದೆ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ರಿಂಗ್ ರೋಡ್ ಶುಭ ಕೊಲೆ ಪ್ರಕರಣದ ಅಪರಾಧಿಗಳ ಕ್ಷಮಾದಾನ ಅರ್ಜಿಯನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ತಿರಸ್ಕರಿಸಿದೆ. ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದು ಕೇವಲ ಸಂಚಾರ ಪೊಲೀಸರ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ರಸ್ತೆ ಬಳಕೆದಾರರ ಸಾಮೂಹಿಕ ಹೊಣೆಗಾರಿಕೆಯಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಥಣಿಸಂದ್ರದಲ್ಲಿ ಇರುವ ಸಂಚಾರ ತರಬೇತಿ ಮತ್ತು ರಸ್ತೆ ಸುರಕ್ಷತಾ ಸಂಸ್ಥೆಯ ಆವರಣದಲ್ಲಿ ನೂತನ ಸಂಚಾರ ಉದ್ಯಾನವನ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬನ್ನಿ ಮಂಟಪದ ಬಳಿ 250 ಕೆಜಿ ತೂಕದ ಮರದ ಅಂಬಾರಿಯಲ್ಲಿ ಇದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ನಟ ವಿ ರವಿಚಂದ್ರನ್ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಾಡದೇವತೆಯನ್ನು ಹೊತ್ತ ಆನೆ ಧನಂಜಯ ಬನ್ನಿ ಮಂಟಪದಿಂದ ರಂಗನಾಥ ದೇಗುಲದವರೆಗೆ ಸಾಗಿತು. 60 ಕಲಾತಂಡಗಳು 10 ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಲಿಂಕ್ ಡಾಕ್ಯುಮೆಂಟ್ ಅನುದಾನ ತಡಿ ಮಂಜೂರಾದ ಕಾಮಗಾರಿಗಳನ್ನು ಅನಗತ್ಯ ವಿಳಂಬವಿಲ್ಲದೆ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 10:04. ಇನ್ನೀಗ ಕೇಳುವಿರಿ ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮದ ನಿಜ ಅರ್ಥ ತಿಳಿಸುವಂತಹ ಪ್ರೇಮ ಗೀತೆಗಳನ್ನು ಈ ಸಮಯ ಕೇಳ್ತೀರಿ. ಈಗ ಮೊದಲಿಗೆ ಕೇಳಿ ಬಾಡದ ಹೂ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇದೀಗ ತಾನೇ ಭೂಪತಿ ರಂಗ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ ಗೀತಾ ಪ್ರಿಯ ಅವರ ಸಾಹಿತ್ಯ ಹಾಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಒಂದು ಗೀತೆಗಿತ್ತು. ಈಗ ಕೇಳೋಣ ಬಾಂಧವ್ಯ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.
1: ಜಗವೇ

ಈಗ ಪ್ರೇಮಲೋಕ ಚಿತ್ರದ ಗೀತೆಯನ್ನ ಕೇಳಿ ಎಸ್ ಜಾನಕಿ ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥ ತಿಳಿಸೋ ಸುಮಧುರ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಈಗ ಕೇಳಿ ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆಯನ್ನ ಎಲ್ ಎನ್ ಶಾಸ್ತ್ರಿ ಅವರು ಹಾಗೆ ಎಸ್ ಸುಮಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ವಿ ರವಿಚಂದ್ರನ್ ಅವರೇ ಸಾಹಿತ್ಯ ಸಂಗೀತ ನೀಡಿದ್ದಾರೆ.

ಈಗ ಕೇಳಿ ಗಂಡುಗಲಿ ಕುಮಾರರಾಮ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೆಳಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥ ತಿಳಿಸುವಂತಹ ಪ್ರೇಮ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಓ ಪ್ರೇಮವೇ ಚಿತ್ರದ ಗೀತೆಯನ್ನು ಕೆ ಜೆ ಯೇಸುದಾಸ್ ಹಾಗೆಯೇ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ರವಿಚಂದ್ರನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಪ್ರೀತಿಸಲೇಬೇಕು ಚಿತ್ರದ ಗೀತೆಯನ್ನ ಕೇಳಿ ಉದಿತ್ ನಾರಾಯಣ್ ಹಾಗೆ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಪಲ್ಲವಿ ಪ್ರಕಾಶ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಹರಿಹರನ್ ಅವರು ಧ್ವನಿಯಾಗಿರುವಂತಹ ಕಲಾವಿದ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಒಂದು ಗೀತೆಗೆ ಇದೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥ ತಿಳಿಸುವಂತಹ ಸುಮಧುರ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆಯನ್ನ ರಾಮ್ ನಾರಾಯಣ್ ಅವರ ಸಾಹಿತ್ಯ ಹಾಗೆಯೇ ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥ ತಿಳಿಸುವಂತಹ ಗೀತೆಗಳು ಪ್ರಸಾರ ಆಗ್ತಾ ಇದ್ದಾವೆ. ಸಮಯ ಏನೇನು 10:58 ಆಗಿದೆ. ಇದೀಗ ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆ ರತ್ನಗಿರಿ ರಹಸ್ಯ ಚಿತ್ರದ್ದು. ಪಿ ಸುಶೀಲಾ ಅವರು ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ ಹಾಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಮತ್ತು ಆಂಧ್ರಪ್ರದೇಶ ಸರ್ಕಾರದ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟೀಯ ಸರಸ್ ಮೇಳದಲ್ಲಿ ಭಾಗವಹಿಸಿದರು. ಅಭಿವೃದ್ದಿಯ ಪ್ರಯೋಜನಗಳನ್ನು ಪ್ರತಿ ಹಳ್ಳಿಗೂ ಮತ್ತು ಪ್ರತಿ ಮನೆಗೂ ತಲುಪಿಸುವಲ್ಲಿ ಸ್ವಸಹಾಯ ಸಂಘಗಳು ಮತ್ತು ಸರಸ್ ಮೇಳಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ರಾಷ್ಟಪತಿ ಹೇಳಿದರು. ಜಾಗತಿಕ ಮಾಧ್ಯಮ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಗೆ ಬರಲು ಮಾಧ್ಯಮ ಮತ್ತು ಮನರಂಜನಾ ವಲಯವು ಮೂಲ ಸೃಜನಶೀಲ ಕೃತಿಗಳು, ಸುಸ್ಥಿರ ಉದ್ಯಮ ಮಾದರಿಗಳು ಹಾಗೂ ಜಾಗತಿಕ ಮಾರುಕಟ್ಟೆ ವಿಸ್ತರಣೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಕಾರ್ಯದರ್ಶಿ ಚಂಚಲ್ ಕುಮಾರ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಎರಡು ದಿನಗಳ ಸಿಐಐ ಬಿಗ್ ಪಿಕ್ಚರ್ ಶೃಂಗಸಭೆ 2026 ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅಮೆರಿಕದ ಕಂಪನಿಗಳಿಗೆ ಭಾರತ ಸರಿಸಾಟಿಯಿಲ್ಲದ ಮಾರುಕಟ್ಟೆಯಾಗಿದೆ ಎಂದು ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಬ್ಲೂಂಬರ್ಗ್ ನ್ಯೂ ಎಕಾನಮಿ ಫೋರಂನಲ್ಲಿ ಮಾತನಾಡಿದ ಅವರು, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ ಮತ್ತು ವ್ಯಾಪಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಹಕಾರ ಹೆಚ್ಚುತ್ತಿದೆ ಎಂದರು. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಇಂದು ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತಂತೆ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅನುಮತಿ ಅರ್ಜಿ ಸಲ್ಲಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯ ನ್ಯಾಯಾಲಯದಲ್ಲಿ ಇಂದು ವಿಧಾನಪರಿಷತ್ ಚುನಾವಣೆಯ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಸುರೇಶ್ ಅವರ ಪರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಮತಯಾಚನೆ ಮಾಡಿದರು. ರಾಜ್ಯ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಹಾಗೂ ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ನೈರುತ್ಯ ಮುಂಗಾರು ಇಂದು ರಾಜ್ಯದಿಂದ ನಿರ್ಗಮಿಸಿದ್ದು ದಕ್ಷಿಣ ಒಳನಾಡು, ಕರ್ನಾಟಕದಲ್ಲಿ ಈಶಾನ್ಯ ಮುಂಗಾರು ಮಳೆಯ ಚಟುವಟಿಕೆ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಿದ್ದೀರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ. ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 11:03:25. ನಮ್ಮ ನಾಳಿನ ಪ್ರಸಾರ ಕಾರ್ಯ 5:55 ಆರಂಭವಾಗಲಿದೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.